ಆಕಾಶವಾಣಿಯ ಎಫ್ಎಂ 90.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:52 ಇಂದಿನ ಪಂಚಾಂಗ ಶಕವರ್ಷ 1947 ಕೃಷ್ಣಪಕ್ಷ ಆಶ್ವಯುಜ ಮಾಸ ಏಕಾದಶಿಯ ದಿನವಾದ ಇಂದು ದಿನಾಂಕ 6 ಅಕ್ಟೋಬರ್ 2026 ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ.

ನಮ್ಮ ಕೇಳುಗರೆಲ್ಲರಿಗೂ ಶುಭೋದಯ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಇಂದಿನ ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆಯಾಗಿರ್ತೀನಿ ಅಂತ ಹೇಳ್ತಾ ಇಂದು ನುಡಿಮುತ್ತನ್ನ ನೋಡೋದಾದರೆ, ಚಿಂತಿಸುವುದು ಬಿಟ್ಟು ಪ್ರಯತ್ನಿಸು, ಬದುಕು ಬಂಗಾರವಾಗುತ್ತದೆ. ನಾವು ಯಾವತ್ತೂ ಪ್ರಯತ್ನ ಮಾಡೋದನ್ನು ನಿಲ್ಲಿಸಬಾರ್ದು. ಪ್ರಯತ್ನಕ್ಕೆ ಪ್ರತಿಫಲ ಯಾವತ್ತಿಗೂ ದೇವರು ಕೊಡ್ತಾನೆ ಅನ್ನೋ ನಂಬಿಕೆ ಇಟ್ಕೊಂಡು ಮುಂದೆ ಸಾಗಿದ್ರೆ ಜೀವನ ತುಂಬ ಉತ್ತಮವಾಗಿರುತ್ತೆ ಅನ್ನೋದು ಈ ನುಡಿಗಟ್ಟಿನ ಅರ್ಥ. ಕೇಳ್ತಾರಿ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
2: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
3: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.

0: ಕಣ್ಣು ಕಿವಿ ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
1: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ
0: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
1: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.

ಎಲ್ಲರಿಗೂ ಶುಭೋದಯ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಟ್ಯೂನ್ ಮಾಡಿದಿರಿ. ಇದು ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಸಮಯ ಆಗಿದೆ 6:33. ನಾ ದಾರ್ಜೀನಿಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಹೊತ್ತಾಗಿದೆ. ತಡೆಯಾಕೆ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಮಾತಾಡ್ತಾ ಹೋಗೋದಾದರೆ, ಇಂದಿನ ಕಾರ್ಯಕ್ರಮದಲ್ಲಿ ಹೊರಗಿನ ಸ್ವಚ್ಛತೆ ಹೇಗೆ ಮುಖ್ಯನೋ ಹಾಗೆ ಒಳಗಿನ ಸ್ವಚ್ಛತೆ ಮೇಲೆ ಅಷ್ಟೇ ಮುಖ್ಯ. ಅದು ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಇದನ್ನೆಲ್ಲ ಮಾತಾಡ್ತಾ ಸಾಗೋಣ. ಸ್ವಚ್ಛತೆ ಅನ್ನೋದು ಬಹಳನೇ ಮುಖ್ಯವಾದಂತಹ ಅಂಶ. ಬರೀ ಆರೋಗ್ಯ ಕಾಪಾಡೋದಕ್ಕೆ ಮಾತ್ರ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅಂತ ಅಲ್ಲ, ಇದು ನಮ್ಮ ಜೀವನದ ಬಗ್ಗೆ ನಮಗಿರುವ ಗೌರವವನ್ನು ತೋರಿಸುತ್ತೆ. ಏನಂತೀರಾ? ಇದ್ರ ಬಗ್ಗೆ ಇನ್ನೂ ಮಾತಾಡೋಣ, ಜೊತೆ ಜೊತೆಗೆ ಭಕ್ತಿ ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ಇಂದಿನ ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ವಿದ್ಯಾಭೂಷಣ ಇವರ ಧ್ವನಿಯಲ್ಲಿ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ, ಇದು ನಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಮಾಡದಿರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬೆಲ್ಲು. ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ, ಸ್ವಚ್ಛತೆಯಿಂದ ಮಾತಾಡ್ತಾ ಇದ್ವಿ. ಸ್ವಚ್ಛತೆ ಅನ್ನೋದು ನಮ್ಮ ಮಾನಸಿಕ ನೆಮ್ಮದಿಯನ್ನು ಜಾಸ್ತಿ ಮಾಡುತ್ತೆ, ಹಾಗೆ ಸಂತೋಷ ಕೂಡ ತಂದುಕೊಡುತ್ತೆ. ಬೆಳಗ್ಗೆ ಬೇಗ ಎದ್ದು ತಯಾರಾಗಿ ಮನೆಯೆಲ್ಲ ಸ್ವಚ್ಛ ಮಾಡಿ, ಸುತ್ತಮುತ್ತ ಇರೋ ನಮ್ಮ ಜಾಗನೆಲ್ಲ ಸ್ವಚ್ಛ ಮಾಡಿ ಮನೆ ಮುಂದೆ ಒಂದು ಅಂದವಾದ ರಂಗೋಲಿಯನ್ನು ಹಾಕಿದ್ರೆ ನೋಡೋದಕ್ಕೂ ಅಂದ, ಮನಸ್ಸಿಗೂ ಚಂದ. ಸ್ವಚ್ಛವಾದ ಪರಿಸರ ಮನಸ್ಸಿಗೆ ಶಕ್ತಿಯನ್ನು ಕೊಡುತ್ತೆ. ಮನೆ ಹಾಗೆ ಮನೆ ಸುತ್ತಮುತ್ತಲೂ ಒಂದು ಸಕಾರಾತ್ಮಕವಾದ ಭಾವನೆಯನ್ನು ಸೃಷ್ಟಿ ಮಾಡುತ್ತೆ. ಏನಂತೀರಾ? ಇದ್ರ ಬಗ್ಗೆ ಇನ್ನೂ ಮಾತಾಡೋಣ. ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳ್ತಾ ಇರಿ, ಇದು ನಿಮ್ಮೆಲ್ಲರ ನೆಚ್ಚಿನ FM ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು.

ಸಮಯ 6:12 ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇನ್ನು ಸ್ವಚ್ಛತೆ ಹಾಗೂ ಆಧ್ಯಾತ್ಮಿಕತೆ ಅಂತ ನಾವು ಮಾತಾಡ್ತಾ ಇದ್ವಿ. ಮನೆಯ ಸ್ವಚ್ಛತೆ, ಮನಸ್ಸಿನ ಸ್ವಚ್ಛತೆ ಎರಡೂ ಜೀವನದಲ್ಲಿ ತುಂಬಾ ಮುಖ್ಯ. ಮನೆಯಲ್ಲಿ ನಾವು ಹೇಗೆ ಅಗತ್ಯ ಇರುವ ವಸ್ತು ಮಾತ್ರ ಇಟ್ಕೊಂಡು ಅನಗತ್ಯ ವಸ್ತುಗಳನ್ನ ತೆಗೆದುಹಾಕ್ತೀವೋ, ಹಾಗೆ ನಮ್ಮ ಮನಸ್ಸಿನಲ್ಲಿರುವ ಅನಗತ್ಯ ವಿಚಾರಗಳನ್ನು ತೆಗೆದುಹಾಕೋದ್ರಿಂದ ನಮ್ಮ ಏಕಾಗ್ರತೆ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಆಲೋಚನಾ ಶಕ್ತಿ ಕೂಡ ಇನ್ನೂ ಹೆಚ್ಚಾಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಅಂತರಂಗ ಶುದ್ಧಿಯಾಗುತ್ತೆ, ಆಧ್ಯಾತ್ಮಿಕವಾಗಿ

ನಾವು ಆ ಭಗವಂತನಲ್ಲಿ ಲೀನವಾಗ್ತೀವಿ ಅಂತ ಹೇಳ್ಬೋದು. ಇನ್ನಷ್ಟು ಮಾತಾಡೋಣ. ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಲಕ್ಷ್ಮೀ ಮಹಾಲಕ್ಷ್ಮೀ ಚಿತ್ರದಿಂದ ಕೆ ಎಸ್ ಚೈತ್ರ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ. ಕೇಳ್ತಾರೀ ಇದು ನಮ್ಮೆಲ್ಲರ ನೆಚ್ಚಿನ ಕನ್ನಡ ಕಮನವಿಲ್ಲವು.

ಇದ್ಯಾವುದನ್ನು ಹಿಡಿದಿಟ್ಕೊಳ್ಳದೆ ಕ್ಷಮೆಯನ್ನು ಒಂದು ಸುಲಭವಾದ ದಾರಿಯಿಂದ ನಾವು ನಮ್ಮ ಮನಸ್ಸನ್ನು ಹಗರಾಗಿಸ್ಕೊಳ್ಬೋದು, ನಮ್ಮ ಮನಸ್ಸನ್ನು ಬಂಧನ ಮುಕ್ತ ಕೂಡ ಮಾಡ್ಬೋದು. ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳದೆ ಅದರಲ್ಲಿ ಏನೋ ಒಂದು ಭಾವನೆ ಅಥವಾ ಏನೋ ಒಂದು ಮನಸ್ಸಿನ ಒತ್ತಡವನ್ನು ಹಿಡಿದಿಟ್ಕೊಂಡಿದ್ದಷ್ಟು ನಾವು ಏನೇ ಕೇಳಿದ್ರು ಏನೇ ಬೇಡಿದ್ರು ಅದಕ್ಕೆ ಫಲ ಸಿಗೋದಿಲ್ಲ ಅಂತ ಅನಿಸುತ್ತೆ. ಇದು ದೊಡ್ಡವರು ತಿಳಿದವರು ಆಡಿದಂತಹ ಮಾತುಗಳು. ಇನ್ನು ಮಾತಾಡೋಣ, ಹಾಗೆ ಜೊತೆ ಜೊತೆಗೆ ಭಕ್ತಿ ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ ಇಂದಿನ ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಮತ್ತೊಂದು ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಿ ಆರ್ ಛಾಯ ಅವರು ಕೂಡ ಈ ಹಾಡಿಗೆ ಧ್ವನಿಗೂಡಿಸಿದ್ದಾರೆ. ದೇವತಾ ಮನುಷ್ಯ ಚಿತ್ರದಿಂದ ಈ ಗೀತೆ ಮೂಡಿ ಬರ್ತಾ ಇದೆ. ಜಿ ಉದಯಶಂಕರ್ ಅವರು ಸಾಹಿತ್ಯವನ್ನು ಬರ್ತಿದ್ದಾರೆ, ಹಾಗೆ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು ನಾದಾರ್ತನೀಯ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ. ಸ್ವಚ್ಛತೆ ಬಗ್ಗೆ ಮಾತುಕತೆ ನಡೀತಾ ಇತ್ತು. ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಬೇಕಾದದ್ದು ಆರೋಗ್ಯದ ಭಾಗ ಅಂತ ಹೇಳೋದಾದರೆ, ಮನಸ್ಸಿನ ಸ್ವಚ್ಛತೆ ಆಧ್ಯಾತ್ಮದ ಭಾಗ. ಸ್ವಚ್ಛವಾದ ಮನಸ್ಸು ಆಧ್ಯಾತ್ಮಿಕ ಶಾಂತಿಗೆ ತೆರೆದ ಬಾಗಿಲು ಅಂತಲೇ ಹೇಳಬಹುದು. ಟ್ಯೂನ್ ಮಾಡಿರಿ, ಇದು ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ಲವೂ.

ಟ್ಯೂನ್ ಮಾಡಿದಿರಿ, ಇದು ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕೌಮನ ಬೆಲ್ಲು. ಸಮಯ ಆಗಿದೆ 6:56:56. ಇದಾಗಿತ್ತು ಇಂದಿನ ನಾದಾರ್ಚನೆಯ ಕಾರ್ಯಕ್ರಮ. ನಾದಾರ್ಚನೆಯ ಕಾರ್ಯಕ್ರಮ ಹಾಡುಗಳು ಎಲ್ಲವೂ ನಿಮಗೆ ಖುಷಿ ನೆಮ್ಮದಿಯನ್ನು ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಸದಾ ಟ್ಯೂನಿನ್ ಆಗಿರಿ ನಿಮ್ಮ ಫೇವ್ರೆಟ್ ಎಫ್ ಎಂ ರೈನ್ಬೋನ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಸಮಯ ಆಗಿದೆ 6:47:24. ಟ್ಯೂನಿನ್ ಆಗಿರಿ ಎಫ್ ಎಂ ರೈನ್ಬೋ.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ.
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಸಮಯ 6:49:25 ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಪುರಾತತ್ವ ಪರಂಪರೆ.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶನದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.
0: ರೇಡಿಯೋ ಕ್ವಿಸ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
1: 100 ವರ್ಷಗಳಿಗಿಂತ ಪುರಾತನವಾದಂತಹ ಶಾಸನಗಳನ್ನು ಸಾಮಾನ್ಯವಾಗಿ ಯಾವ ವರ್ಗಕ್ಕೆ ಸೇರಿಸಲಾಗುತ್ತದೆ? ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇರವನದ ದೀಪಕ್ ಕಾರ್ ಸಾಗರ್. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀಯುತ ದೇವರಾಜು ಎ, ಕೆಎಎಸ್ ಅಧಿಕಾರಿಗಳು, ಮಾನ್ಯ ಆಯುಕ್ತರು, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆ ಇವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈ ಶಾಸನಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಹೇಗೆ ಹುಟ್ಟುಕೊಳ್ತು ಅಂತ ಹೇಳ್ಬೋದು?
2: ಶಾಸನಗಳನ್ನ ಸಂರಕ್ಷಣೆ ಮಾಡೋದು ಪರಿಕಲ್ಪನೆ ಅದು ಮೊದಲಿಂದ ಬಂದಿದೆ, ಯಾಕೆಂದ್ರೆ ಬಿ ಎಲ್ ರೈಸ್ ಅವರಿಂದ ಪ್ರಾರಂಭ ಆಗಿದೆ. ಬ್ರಿಟಿಷರು ಆಳ್ವಿಕೆ ನಡೆಸುವಂತಹ ಸಂದರ್ಭದಲ್ಲಿ ಅವರು ಇಲ್ಲಿಗೆ ಬಂದಾಗ ಈ ಭಾಗದ ನಮ್ಮ ರಾಜ್ಯದ ದೇಶದ ಒಂದು ಇತಿಹಾಸವನ್ನ ಪರಂಪರೆಯನ್ನ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಟ್ಟರು. ನಮ್ಮ ದೇಶದಲ್ಲಿ ಎಷ್ಟು ಆಳವಾದಂತಹ ಜ್ಞಾನ ಇದೆ, ಈ ಜ್ಞಾನವನ್ನ ಅವರಿಗೆ ಐರೋಪ್ಯ ಒಂದು ಏನ್ ಪರಂಪರೆ ಇದೆ ಹೇಗೆ ಆ ಒಂದು ಸಂಸ್ಕೃತಿಯನ್ನ ಭಾರತ ದೇಶದಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ರು. ಸೊ ಅವರಿಗೆ ಅವರ ಪರಂಪರೆ ತುಂಬಾ ಮೇಲ್ಮಟ್ಟದ್ದು ಅನ್ನೋ ಭಾವನೆಯನ್ನ ಮೂಡಿಸೋ ಸಲುವಾಗಿ ಅವರು ಇಲ್ಲಿ ಇವುಗಳನ್ನ ಅಧ್ಯಯನ ಮಾಡ್ತಾ ಬಂದ್ರು. ಎಲ್ಲಿ ಎಲ್ಲಿ ಸಾಧ್ಯ ಆಗುತ್ತೆ, ಎಲ್ಲಿ ಅವರಿಗೆ ಈ ಅಧ್ಯಯನದಿಂದ ಅವರ ಒಂದು ರಿಲಿಜನ್ ಇರಬಹುದು, ಅವರ ಪದ್ಧತಿ ಇರಬಹುದು, ಅವುಗಳನ್ನ ಇಲ್ಲಿ ಭಾರತೀಯರ ಮೇಲೆ ಹೇರುವ ಸಲುವಾಗಿ ಈ ಅಧ್ಯಯನಗಳನ್ನ ಶುರು ಮಾಡಿದ್ರು. ನಂತರ ದಿನಗಳಲ್ಲಿ ನಮ್ಮ ನಿರ್ದೇಶಕರುಗಳು ರಾಜ್ಯದ ಇತಿಹಾಸವನ್ನ ತಿಳ್ಕೊಂತ ಹಿನ್ನೆಲೆಯಲ್ಲಿ ಮತ್ತೆ ರಾಜ್ಯದ ಇತಿಹಾಸವನ್ನ ಸಂರಕ್ಷಿಸುವ ದೃಷ್ಟಿಯಲ್ಲಿ ಒಂದು ಶಾಸನ ಹೊಸದಾಗಿ ನಾವು ಕಂಡಿಡಿದ್ರೆ ಅಥವಾ ಸಿಕ್ಕಿದ್ರೆ ನಮಗೆ ಅದರ ಅಧ್ಯಯನದ ಮುಖಾಂತರ ಸಿಗುವಂತ ಮಾಹಿತಿ ಕೆಲವು ಸಂದರ್ಭದಲ್ಲಿ ಇತಿಹಾಸವನ್ನ ಬದಲಾವಣೆ ಮಾಡಬೇಡ. ಸೊ ಇದರ ಮೂಲ ಉದ್ದೇಶ ಅವರಿಗೆ ಗೊತ್ತು. ಯಾವುದೇ ಆರ್ಕಿಯಾಲಜಿಸ್ಟ್ ಆಗಿರ್ಬೋದು, ಯಾವುದೇ ಹಿಸ್ಟಾರಿಯನ್ ಆಗಿರ್ಬೋದು, ಅವರಿಗೆ ಈ ಶಾಸನಗಳನ್ನ ಪ್ರಾಮುಖ್ಯತೆ ಗೊತ್ತಿದೆ. ಫಾರ್ಚುನೇಟ್ಲಿ ಅವರೆಲ್ಲರೂ ಕೂಡ ಈ ಶಾಸನಗಳನ್ನ ತುಂಬಾ ಜೋಪಾನದಿಂದ ಅದನ್ನ ಸಂರಕ್ಷಣೆ ಮಾಡಿ ಮತ್ತೆ ಅದರಲ್ಲಿರುವಂತಹ ಮಾಹಿತಿಯನ್ನ ಸಾರ್ವಜನಿಕರಿಗೆ ಹಂಚ್ತಾ ಬಂದ್ರು, ಪ್ರಕಟಣೆ ಮಾಡ್ತಾ ಬಂದ್ರು. ಸೊ ಹಾಗಾಗಿ ಇಲಾಖೆ ಈ ಒಂದು ಪರಂಪರೆಯನ್ನ, ಶಾಸನಗಳನ್ನ ಸಂರಕ್ಷಿಸುವ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ.
1: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
3: ಸಿತಕ್ಕ ಸಿತಕ್ಕ ಓ ಸಿತಕ್ಕ,
4: ಎಂತದ ಎಂತದ ಅದು?
3: ಹುಲಿ ಹುಲಿ
4: ಹುಲಿ ಹುಲಿ, ಇಲ್ಲ
3: ಇಲ್ಲ ಮಾರೈತಿ, ದೇವಸ್ಥಾನದೊಳಗೆ ಸೇರ್ಕೊಂಡಿದೆ ಹುಲಿ. ಬೇಗ ಸಿನಿಮಾನ ಕೊಡು, ಸುಟ್ಟಾಕುವ.
4: ಅಯ್ಯೋ ಸುಟ್ಟಾಕದ ಎಂತ ಮರಯ್ಯ ನೀನು, ಮಂಡೆ ಸಮ ಅಂತ? ದೇವಸ್ಥಾನದಲ್ಲಿರೋ ಶಿಲೆಗಳು, ಶಾಸನಗಳು, ಕಲಾಕೃತಿಗಳು, ವಿಗ್ರಹಗಳು ಇವೆಲ್ಲರೂ ಸರ್ವನಾಶ ಆಗೋಗತ್ತೆ, ಅಷ್ಟು ಗೊತ್ತಾಗಲ್ವ ನಿಂಗೆ?
3: ಮತ್ ಎಂತ ಮಾಡುದು ಮಾರೈತಿ, ನಿಂದು ಹರಿಕತ್ತೆ ಈ ಟೈಮಲ್ಲಿ ಬೇಕಾ?
4: ಏ ಅರಣ್ಯ ಇಲಾಖೆಗೆ ಫೋನ್ ಮಾಡೋ ಮರಯ್ಯ, ಅವರೇ ಬೋನ್ ತಗೊಂಡ್ಬಂದು ಹುಲಿ ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ.
3: ಓ ಹೌದಲ್ಲ.
1: ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಆಯುಕ್ತರಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೋತೃಗಳಿಗೆ ಏನೊಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ?
2: ನಾವೆಲ್ಲರೂ ಒಂದು ಜವಾಬ್ದಾರಿಯನ್ನ ಹೊತ್ಕೋಬೇಕು. ನಿಮ್ಮ ಗಮನಕ್ಕೆ ಬರುವಂತಹ ಪ್ರಾಚ್ಯಾವಶೇಷಗಳು, ಅದು ಶಾಸನಗಳಾಗಿರ್ಬೋದು, ಶಿಲ್ಪಗಳಾಗಿರ್ಬೋದು, ಅಥವಾ ನಶಿಸಿ ಹೋಗ್ತಿರುವಂತಹ ದೇವಾಲಯಗಳು ಅಥವಾ ಸ್ಮಾರಕಗಳಾಗಿರ್ಬೋದು, ಇವುಗಳ ರಕ್ಷಣೆಗೆ ಕ್ರಮ ಕೈಗೊಳ್ತಾ ಇದ್ದೀವಿ ನಾವು. ನಿಮ್ಮ ಗಮನಕ್ಕೆ ಬರುವಂತಹ ಈ ಪ್ರಾಚ್ಯಾವಶೇಷಗಳನ್ನು ಸಂರಕ್ಷಣೆ ಮತ್ತು ಸ್ವಚ್ಛತೆಯನ್ನು ಕೈಗೊಳ್ಳೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಕೇಳ್ತೇನೆ.
1: ಥ್ಯಾಂಕ್ ಯು ಸರ್. ಇಲ್ಲಿಯವರೆಗೆ ತಾವು ಇಲಾಖೆಯ ಕುರಿತು ಬಹಳಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಸರ್, ತಮಗೆ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದಗಳು. ನಮಸ್ಕಾರ.
0: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
1: 100 ವರ್ಷಗಳಿಗಿಂತ ಪುರಾತನವಾದ ಶಾಸನಗಳನ್ನು ಸಂರಕ್ಷಿತ ಪುರಾತತ್ವ ಸ್ಮಾರಕ ಎಂದು ಕರೆಯುತ್ತಾರೆ.
5: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸಂಘ, ಸಂಸ್ಥೆ, ಟ್ರಸ್ಟ್, ಎನ್ಜಿಒಗಳಿಂದ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ, ಅದರಲ್ಲಿ ಏನ್ ಸ್ಪೆಷಲ್?
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.
2: ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ.
3: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ. ಮಾನವೀಯತೆ ಮರೆಯದಿರಿ.
2: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.
3: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
2: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ.
3: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
2: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
3: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
2: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಬರ ನಿರ್ವಹಣೆಗೆ ಸರ್ಕಾರದೊಂದಿಗೆ ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ರಾಜ್ಯದಾದ್ಯಂತ 1,250 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಉದ್ದೇಶ, ಸಚಿವ ಮಧು ಬಂಗಾರಪ್ಪ. ಎಐ ತಂತ್ರಜ್ಞಾನದ ಮೂಲಕ ಯಕ್ಷಗಾನ ಕಲೆಗೆ ಜಾಗತಿಕ ಮನ್ನಣೆ ನೀಡಲು ಸರ್ಕಾರದ ನಿರ್ಧಾರ. ಕ್ರೀಡಾ ಸಾಧಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ 2% ಮೀಸಲಾತಿ, ರಾಜ್ಯ ಸರ್ಕಾರದ ಆದೇಶ. ವಾರ್ತೆಗಳ ವಿವರ. ಬರ ನಿರ್ವಹಣೆ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ, ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯ ಎಂದು ಕಂದಾಯ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಿಂದೆಂದೂ ಕಾಣದಂತಹ ತೀವ್ರ ಬರ ಪರಿಸ್ಥಿತಿ ಎದುರಾಗಿದೆ. ಇದನ್ನು ಸರ್ಕಾರ, ಪ್ರತಿಪಕ್ಷ ಮತ್ತು ಸಾರ್ವಜನಿಕರು ಒಟ್ಟಾಗಿ ಎದುರಿಸಬೇಕಾಗಿದೆ ಎಂದರು. ರಾಜ್ಯದ ಜನರು ನೀರನ್ನು ಅತ್ಯಂತ ಮಿತವಾಗಿ ಬಳಸಬೇಕು. ವಾಹನಗಳನ್ನು ತೊಳೆಯಲು ಅನಗತ್ಯವಾಗಿ ಹೆಚ್ಚಿನ ನೀರು ಬಳಸಲು ಸಾಧ್ಯವಾದಷ್ಟು ಕಡಿವಾಣ ಹಾಕಬೇಕು. ಮನೆಯ ದಿನನಿತ್ಯದ ಬಳಕೆಯಲ್ಲಿಯೂ ನೀರನ್ನು ಉಳಿತಾಯ ಮಾಡುವ ಮೂಲಕ ಜನರು ಸರ್ಕಾರದೊಂದಿಗೆ ಸಹಕರಿಸಬೇಕು ಎಂದು ಹೇಳಿದರು. ಮತದಾರರ ಪಟ್ಟಿಗೆ ಸಂಬಂಧಿಸಿದ ಅರ್ಜಿ ನಮೂನೆ 7ರ ದುರುಪಯೋಗದ ಕುರಿತು ಚುನಾವಣಾ ಆಯೋಗಕ್ಕೆ ಸಾಕ್ಷ್ಯಸಹಿತ ದೂರು ನೀಡಲಾಗಿದೆ. ಪ್ರಕರಣದಲ್ಲಿ ಗುರುತಿಸಲಾಗಿರುವ ವ್ಯಕ್ತಿಗಳ ವಿರುದ್ದ ಎಫ್ಐಆರ್ ದಾಖಲಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಒತ್ತಾಯಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಂದೇ ಸಮುದಾಯದವರನ್ನು ಗುರುತಿಸಿಕೊಂಡು ಅರ್ಜಿಗಳನ್ನು ಎಲ್ಲಿಯೂ ಮುದ್ರಿಸಿ ತರಲಾಗುತ್ತಿದೆ. ಅವರ ಹೆಸರು ಹಾಗೂ ಮತದಾರರ ಗುರುತಿನ ಚೀಟಿ ವಿವರಗಳನ್ನು ಮುದ್ರಿತ ಅರ್ಜಿಗಳಲ್ಲಿ ನಮೂದಿಸಿ ಸಲ್ಲಿಸಲಾಗುತ್ತಿದೆ. ಅವರ ಮಾಹಿತಿ ಯಾರಿಂದ ದೊರೆಯಿತು ಮತ್ತು ಎಲ್ಲಿಂದ ಲಭ್ಯವಾಯಿತು ಎಂಬುದನ್ನು ಪರಿಶೀಲಿಸಬೇಕಿದೆ. ಇಂತಹ ಕ್ರಮ ಕಾನೂನಿಗೆ ವಿರುದ್ದವಾಗಿದೆ ಎಂದು ಹೇಳಿದರು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕರಡು ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರುವ ಅರ್ಹ ಮತದಾರರಿಗೆ ಮತ್ತೊಮ್ಮೆ ಅವಕಾಶ ಕಲ್ಪಿಸುವ ಕ್ರಮಕ್ಕೆ ಚುನಾವಣಾ ಆಯೋಗ ಮುಂದಾಗಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಗೈರು ಹಾಜರಿ, ಸ್ಥಳಾಂತರ, ಮೃತಪಟ್ಟವರು, ದ್ವಂದ್ವ ನೋಂದಣಿ ಸೇರಿದಂತೆ ವಿವಿಧ ಕಾರಣಗಳಡಿ ಹಲವು ಮತದಾರರ ಹೆಸರುಗಳನ್ನು ಕರಡು ಪಟ್ಟಿಯಿಂದ ಹೊರಗಿಡಲಾಗಿದೆ. ಇಂತಹ ಸಂದರ್ಭಗಳಲ್ಲಿ ನಿಜವಾದ ಅರ್ಹ ಮತದಾರರು ತಮ್ಮ ಹೆಸರು ಮತ್ತೆ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗುವಂತೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಚುನಾವಣಾ ಆಯೋಗದ ಪ್ರಕಾರ ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದ ಅರ್ಹರು ಫಾರ್ಮ್ 6 ತುಂಬುವ ಮೂಲಕ ನೋಂದಣಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಈಗಾಗಲೇ ಕರಡು ಪಟ್ಟಿಯಲ್ಲಿ ಹೆಸರು ಹೊಂದಿರುವ ಮತದಾರರು ಹೆಸರು, ವಿಳಾಸ ಸೇರಿದಂತೆ ವಿವರಗಳಲ್ಲಿ ತಿದ್ದುಪಡಿ ಅಗತ್ಯವಿದ್ದರೆ ಫಾರ್ಮ್ 8 ಸಲ್ಲಿಸಬಹುದು. ರಾಜ್ಯದಲ್ಲಿ ಯಾವುದೇ ರೀತಿಯ ಲೋಡ್ ಶೆಡ್ಡಿಂಗ್ ಇಲ್ಲ. ಕಳೆದ 2 ದಿನಗಳ ಹಿಂದೆ ಸಂಜೆ ವೇಳೆ ಮಾತ್ರ ವಿದ್ಯುತ್ ಸಮಸ್ಯೆ ಉಂಟಾಗಿತ್ತು. ಅದನ್ನು ಹೊರತುಪಡಿಸಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆ ಇಲ್ಲ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯುತ್ತಿನ ಅಭಾವವಿಲ್ಲ, ಈ ಬಾರಿ ಮಳೆ ಇಲ್ಲದೆ ಎಲ್ಲೆಡೆ ಸಮಸ್ಯೆ ಉಂಟಾಗುತ್ತಿದೆ. ಈ ಪರಿಸ್ಥಿತಿಗೆ ಸುಮಾರು 8 ತಿಂಗಳಿಂದಲೇ ಸಿದ್ದತೆ ಮಾಡಿಕೊಂಡಿದ್ದೇವೆ. ಮುಂದಿನ ಬೇಸಿಗೆ ಸಮಯದಲ್ಲಿ ಕೂಡ ವಿದ್ಯುತ್ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದ್ದು ಆ ಪರಿಸ್ಥಿತಿ ನಿಭಾಯಿಸಲು ಈಗಿನಿಂದಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ರಾಜ್ಯದಾದ್ಯಂತ 1,250 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು, ಇದೇ ಡಿಸೆಂಬರ್ ಮಾಸಾಂತ್ಯದೊಳಗಾಗಿ ಉದ್ಘಾಟಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವರಾದ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಾಗರದಲ್ಲಿ ಏರ್ಪಡಿಸಲಾಗಿದ್ದ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಯೋಜನೆಗಾಗಿ ಸುಮಾರು 4,300 ಕೋಟಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ. ಒಂದೇ ಶಾಲೆಯ ಆವರಣದಲ್ಲಿ 1ರಿಂದ ಪದವಿ ಪೂರ್ವ ಶಿಕ್ಷಣದವರೆಗೆ ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ದೊರೆಯಲಿದೆ. ಅಲ್ಲದೆ ಮೂಲಸೌಲಭ್ಯಗಳ ಜೊತೆಗೆ ಅಗತ್ಯವಿರುವ ಎಲ್ಲಾ ರೀತಿಯ ಶಿಕ್ಷಕರನ್ನು ಕೂಡ ನೇಮಕ ಮಾಡಲಾಗುತ್ತಿದೆ. ಶಾಲೆಗೆ ಬರುವ ಮಕ್ಕಳ ಅನುಕೂಲಕ್ಕಾಗಿ ಉಚಿತ ಬಸ್ ಸಂಪರ್ಕ ಸೌಲಭ್ಯ ಕಲ್ಪಿಸಲಾಗುತ್ತದೆ ಎಂದು ನುಡಿದರು. ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 6ರಂದು ಆಚರಿಸಲಾಗುತ್ತದೆ. ಸೆರೆಬ್ರಲ್ ಪಾಲ್ಸಿ ಅಂದರೆ ಮಿದುಳಿನ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಈ ಸಮಸ್ಯೆಯೊಂದಿಗೆ ಬಾಳುತ್ತಿರುವ ವ್ಯಕ್ತಿಗಳ ಹಕ್ಕು

0: ಗಳು ಹಾಗೂ ಸಮಾಜದಲ್ಲಿ ಅವರ ಸೇರ್ಪಡೆಗಾಗಿ ಧ್ವನಿ ಎತ್ತುವುದು ಈ ದಿನದ ಉದ್ದೇಶ. ವಿಶ್ವಾದ್ಯಂತ ಕೋಟ್ಯಂತರ ಜನರು ಈ ಸ್ಥಿತಿಯೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಇವರಿಗೆ ಅಗತ್ಯವಿರುವ ಸೌಲಭ್ಯಗಳು, ತಂತ್ರಜ್ಞಾನ ಹಾಗೂ ಸಮಾನ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಅವರ ಜೀವನವನ್ನು ಸುಧಾರಿಸುವುದು ಈ ದಿನದ ಮುಖ್ಯ ಗುರಿಯಾಗಿದೆ. ಯುನಿಕ್ ಆಂಡ್ ಯುನೈಟೆಡ್, ಅನನ್ಯ ಮತ್ತು ಏಕೀಕೃತ ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಈ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಧಾರವಾಡದ ನರ ಹಾಗೂ ಮನೋರೋಗ ತಜ್ಞರಾದ ಡಾ ರಾಘವೇಂದ್ರ ಪಾಟೀಲ್.
1: ಸೆರಿಬ್ರಲ್ ಪಾಲ್ಸಿ ಎನ್ನುವುದು ಮಗುವಿನ ಚಲನೆ, ಸ್ನಾಯುಗಳ ನಿಯಮ ಮತ್ತು ನಡೆಯುವ ಭಂಗಿಯ ಮೇಲೆ ಪರಿಣಾಮ ಬೀರುವ ಒಂದು ನರವೈಜ್ಞಾನಿಕ ಸ್ಥಿತಿಯಾಗಿದೆ. ಈ ಸೆರಿಬ್ರಲ್ ಪಾಲ್ಸಿಯ ಪ್ರಮುಖ ಲಕ್ಷಣಗಳು ಎಂದರೆ ಸ್ನಾಯುಗಳ ಬಿಗಿತ ಅಥವಾ ಸೆಳೆತ, ಸ್ನಾಯುಗಳಲ್ಲಿ ಸಮನ್ವಯತೆಯನ್ನು ಕಾಯ್ದುಕೊಳ್ಳುವುದು, ನಡೆಯುವಾಗ ಅಥವಾ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ತೊಂದರೆ ಉಂಟಾಗುವುದು, ದೈನಂದಿನ ಚಟುವಟಿಕೆಗಳಲ್ಲಿ ವ್ಯತ್ಯಾಸಗಳನ್ನು ಕಾಣುವುದು. ಸೆರಿಬ್ರಲ್ ಪಾಲ್ಸಿ ಜೀವಿತಾವಧಿಯ ಸ್ಥಿತಿಯಾಗಿರುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ಮೆದುಳಿಗೆ ಹಾನಿಯಾಗಿರಬಹುದು. ಜನನದ ಮೊದಲು ಅಥವಾ ಜನನದ ಸಮಯದಲ್ಲಿ ಅಥವಾ ಜನನದ ಸ್ವಲ್ಪ ಸಮಯದ ನಂತರ ಸಂಭವಿಸಬಹುದು. ನಮ್ಮ ದೇಶದಲ್ಲಿ 3-4 ಮಕ್ಕಳಿಗೆ ಸೆರಿಬ್ರಲ್ ಪಾಲ್ಸಿ ಎಂಬ ತೊಂದರೆ ಉಂಟಾಗುತ್ತದೆ.
0: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕರಾವಳಿ ಕರ್ನಾಟಕದ ಸಾಂಪ್ರದಾಯಿಕ ಕಲೆಯಾದ ಯಕ್ಷಗಾನವನ್ನು ಆಧುನಿಕ ತಂತ್ರಜ್ಞಾನ ಹಾಗೂ ಕೃತಕ ಬುದ್ದಿಮತ್ತೆ ಯುಗಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಯಕ್ಷಗಾನ ವಿದ್ಯುನ್ಮಾನ ದಾಖಲೆಗಳ ಸಂಗ್ರಹಾಲಯ ಸ್ಥಾಪನೆಗೆ ಸರ್ಕಾರ 9.5 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಈ ಯೋಜನೆ ಕುರಿತು ನಡೆದ ಇಲಾಖಾಧಿಕಾರಿಗಳ ಸಭೆಯ ಬಳಿಕ ಮಾತನಾಡಿದ ಅವರು, ಯಕ್ಷಗಾನದ ಸಮಗ್ರ ದಾಖಲೀಕರಣ, ಸಂರಕ್ಷಣೆ ಹಾಗೂ ಮುಂದಿನ ತಲೆಮಾರಿಗೆ ಕಲೆಯನ್ನು ತಲುಪಿಸುವ ಉದ್ದೇಶದಿಂದ ಮಂಗಳೂರಿನಲ್ಲಿ ಡಿಜಿಟಲ್ ಆರ್ಕೈವ್ಸ್ ಸ್ಥಾಪಿಸುವ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಈ ಪ್ರಸ್ತಾವನೆಗೆ ಸರ್ಕಾರ ಅನುಮೋದನೆ ನೀಡಿದ್ದು, ಯೋಜನೆಯ ಅನುಷ್ಠಾನದ ಜವಾಬ್ದಾರಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದ ಪತ್ರಾಗಾರ ಇಲಾಖೆಗೆ ವಹಿಸಲಾಗಿದೆ ಎಂದರು. ರಾಜ್ಯದ ಕ್ರೀಡಾ ಸಾಧಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ 2% ಮೀಸಲಾತಿ ಕಲ್ಪಿಸುವ ಮಹತ್ವದ ಆದೇಶವನ್ನು ಕರ್ನಾಟಕ ಸರ್ಕಾರ ಪ್ರಕಟಿಸಿದೆ. ಅರಣ್ಯ ಹಾಗೂ ಪೊಲೀಸ್ ಇಲಾಖೆಗಳ ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ 3% ಮೀಸಲಾತಿ ನೀಡಲು ಸಹ ಆದೇಶಿಸಲಾಗಿದೆ. ರಾಜ್ಯ ನಾಗರಿಕ ಸೇವೆಗಳಲ್ಲಿನ ನೇರ ನೇಮಕಾತಿಯಲ್ಲಿ ಕ್ರೀಡಾ ಸಾಧಕರಿಗೆ 2% ಹುದ್ದೆಗಳನ್ನು ಮೀಸಲಿಡುವ ಕರ್ನಾಟಕ ನಾಗರಿಕ ಸೇವಾ ನೇಮಕಾತಿ ನಿಯಮಗಳು 2026 ಸಚಿವ ಸಂಪುಟ ಈ ಹಿಂದೆ ಅನುಮೋದನೆ ನೀಡಿತ್ತು. ಇದೀಗ ಸರ್ಕಾರ ಅಧಿಕೃತವಾಗಿ ಮೀಸಲಾತಿ ಆದೇಶ ಹೊರಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಜನಜಾಗೃತಿ ಅಭಿಯಾನ ನಡೆಯುತ್ತಿದೆ. ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ದ ಒಂದು ಹೊಸ ಹೆಜ್ಜೆ ಕುರಿತ ವರದಿ ಇಲ್ಲಿದೆ. 2008 ನವೆಂಬರ್ 26 ಪಾಕಿಸ್ತಾನದ ಬಂದೂಕುಧಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕೇವಲ ಕಾಗದ ಪತ್ರಗಳಾಗಿತ್ತು. ಬಳಿಕವೂ ಭಾರತದ ಮೇಲಿನ ದಾಳಿ ಮುಂದುವರಿಯುತ್ತಲೇ ಇತ್ತು. ಆದರೆ ಕ್ಷಮೆಯಾಚಿಸುವ ಈ ಪದ್ದತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತ್ತು. ಭಾರತೀಯ ರಕ್ಷಣಾ ಪಡೆಗಳು ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ದ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ನಡೆಸಿದವು. ಇದು 1971 ಬಳಿಕ ಅಂತಾರಾಷ್ಟೀಯ ಗಡಿಯಲ್ಲಿ ಭಾರತ ನಡೆಸಿದ ಮೊದಲ ವಾಯುದಾಳಿಯಾಗಿತ್ತು. ಇದಾದ ಬಳಿಕ ಪಹಲ್ಗಾಮ್ ದಾಳಿ ಪ್ರತೀಕಾರವಾಗಿ 2025 ಮೇ ತಿಂಗಳಿನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಭಾರತದ ಸೇನೆ ಕೆಲವೇ ಗಂಟೆಗಳಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸುವ ಮೂಲಕ ಸೇಡು ತೀರಿಸಿಕೊಂಡಿತು. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ದಾಖಲೆಗಳಿಂದ ಪ್ರಮಾಣಗಳಿಗೆ ಹೋಗಿದೆ. ಸುಶಾಸನ ಅಭಿಯಾನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಜನರ ಸಮಸ್ಯೆಗಳಿಗೆ ಸ್ಥಳೀಯ ಮಟ್ಟದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದಿಂದ ಪ್ರಜಾಸೇವಾ ಆಂದೋಲನ ನಡೆಸಲಾಗುತ್ತಿದೆ. ಜನರ ಅಹವಾಲುಗಳಿಗೆ ಸ್ಪಂದಿಸುವಲ್ಲಿ ಯಾವುದೇ ವಿಳಂಬವಾಗದಂತೆ ಅಧಿಕಾರಿಗಳು ತ್ವರಿತವಾಗಿ ಕ್ರಮ ವಹಿಸಬೇಕು ಎಂದು ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ನಿರ್ವಹಣೆಗೆ ಸರ್ಕಾರದೊಂದಿಗೆ ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ರಾಜ್ಯದಾದ್ಯಂತ 1250 ಕೆಪಿಎಸ್ ಶಾಲೆಗಳ ಉದ್ದೇಶಕ್ಕೆ ಆರಂಭ, ಸಚಿವ ಮಧು ಬಂಗಾರಪ್ಪ. ಎಐ ತಂತ್ರಜ್ಞಾನ ಮೂಲಕ ಯಕ್ಷಗಾನ ಕಲೆಗೆ ಜಾಗತಿಕ ಮನ್ನಣೆ ನೀಡಲು ಸರ್ಕಾರದ ನಿರ್ಧಾರ. ಕ್ರೀಡಾ ಸಾಧಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ 2% ಮೀಸಲಾತಿ, ರಾಜ್ಯ ಸರ್ಕಾರದ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಸಮಯ 7:16:16 ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ಭಾವಸ್ಪಂದನದ ಸಮಯ ಇದು. ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ನಿಮಗೆಲ್ಲ ತಿಳಿದಿರೋ ಹಾಗೆ ಮಧುರ ಭಾವಗೀತೆಗಳು, ಲೇಖಕರು ಹಾಗೆ ಬರಹಗಾರರ ಬಗ್ಗೆ ಮಾತು ಕಾರ್ಯಕ್ರಮದಲ್ಲಿ ನಿಮಗೆ ಕೇಳೋದಕ್ಕೆ ಸಿಗುತ್ತೆ. ಇಂದಿನ ಭಾವಸ್ಪಂದನದಲ್ಲಿ ಹುಯಿಲ್ಗೋಳ್ ನಾರಾಯಣ ರಾವ್ ಇವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತಾ ಭಾವಗೀತೆಗಳನ್ನು ಕೇಳ್ತಾ ಸಾಗೋಣ ಅಂತ ಹೇಳ್ತಾ ಎರಡು ಬ್ಯೂಟಿಫುಲ್ ಭಾವಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ ಯಶವಂತ ಹಳಬಂಡಿ ಅವರ ಧ್ವನಿಯಲ್ಲಿ. ತಪದಿ ಟ್ಯೂನ್ ಮಾಡಿ ಭಾವಸ್ಪಂದನ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋನಲ್ಲಿ ಅಂತ ಹೇಳ್ತಾ ಕೇಳ್ತಾರೆ, ಇದು ಎಫ್ ಎಂ ರೈನ್ಬೋ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ 7:29:49 ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ FM ರೈನ್ಬೋ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಇಂದು ಉಪಚುನಾವಣೆ, ಮತದಾನ ಪ್ರಗತಿಯಲ್ಲಿ. ಕಾರ್ಲ್ ಡಿಸೆರೊತ್, ಪೀಟರ್ ಹೆಗ್ಮನ್, ಜಾರ್ಜ್ ನಾಗೆಲ್ಗೆ ಒಲಿದ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿ. ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್, ಭಾರತಕ್ಕೆ 4 ಚಿನ್ನ, 1 ಬೆಳ್ಳಿ ಪದಕ. ಜಪಾನ್ ಓಪನ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಕಾರ್ಲೋಸ್ ಅಲ್ಕ್ರಾಜ್, ಜಿರಿ ಲೆಹೆಕಾ ಮುಖಾಮುಖಿ. ವಾರ್ತೆಗಳ ವಿವರ. ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ ನಡೆಯುತ್ತಿದೆ. ತಮಿಳುನಾಡಿನ ಮಧುರಾಂತಕಂ ಮತ್ತು ಧಾರಾಪುರಂ, ಪುದುಚೇರಿಯ ತಟ್ಟಂಚಾವಡಿ ಹಾಗೂ ಪಶ್ಚಿಮ ಬಂಗಾಳದ ರೆಜಿನಗರ ಮತ್ತು ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ ನಾಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಗತಿಯಲ್ಲಿದೆ. ಮತ ಎಣಿಕೆ ಕಾರ್ಯ ಶುಕ್ರವಾರ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಹಿಮಾಚಲ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಬಿಲಾಸಪುರದ ಏಮ್ಸ್ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿರುವ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ. ಘಟಿಕೋತ್ಸವದ ಬಳಿಕ ರಾಷ್ಟಪತಿಯವರು ಮನಾಲಿಗೆ ತೆರಳಿ ಅಲ್ಲಿಯೇ ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಹಿಡಿಂಬಾ ದೇವಾಲಯ ಮತ್ತು ಅಟಲ್ ಸುರಂಗ ರೋಹ್ಟಾಂಗ್ಗೆ ಭೇಟಿ ನೀಡುವ ನಿರೀಕ್ಷೆ ಇದೆ. ರಾಷ್ಟಪತಿಯವರು ನಾಳಿದ್ದು ನವದೆಹಲಿಗೆ ಮರಳಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಸಂಸ್ಕೃತ ವಿಶ್ವವಿದ್ಯಾಲಯದ 2ನೇ ಘಟಿಕೋತ್ಸವದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಅತ್ಯುತ್ತಮ ಶೈಕ್ಷಣಿಕ ಸಾಧನೆ ಮಾಡಿದ 3 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಪರಾಷ್ಟಪತಿಯವರು ಶಂಕರ್ ದಯಾಳ್ ಶರ್ಮಾ ಸ್ಮಾರಕ ಪದಕಗಳನ್ನು ಪ್ರದಾನ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ 240 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿಗಳನ್ನು ಹಾಗೂ 2024-25 ಮತ್ತು 26ನೇ ಸಾಲಿನ 60 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುವುದು ಎಂದು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಮುರಳಿ ಮನೋಹರ್ ಪಾಠಕ್ ಮಾಹಿತಿ ನೀಡಿದ್ದಾರೆ. ಮೆದುಳಿನ ಅಧ್ಯಯನ ಕುರಿತಾದ ಸಂಶೋಧನೆಗಳಿಗಾಗಿ ಅಮೆರಿಕದ ಕಾರ್ಲ್ ಡಿಸೆರೊತ್, ಜರ್ಮನ್ನ ಪೀಟರ್ ಹೆಗ್ಮನ್ ಮತ್ತು ಜಾರ್ಜ್ ನಾಗೆಲ್ ಅವರು ಪ್ರತಿಷ್ಠಿತ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಳಕಿನ ಮೂಲಕ ನಿಯಂತ್ರಿಸಬಹುದಾದ ಅಯಾನ್ ಚಾನೆಲ್ಗಳು ಮತ್ತು ಮೆದುಳಿನ ಅಧ್ಯಯನದಲ್ಲಿ ಮಹತ್ವದ ಬದಲಾವಣೆ ತಂದ ಆಪ್ಟೋಜೆನೆಟಿಕ್ಸ್ ತಂತ್ರದ ಕುರಿತ ಸಂಶೋಧನೆಗಾಗಿ ಈ ಗೌರವ ಸಂದಿದೆ. ಆಪ್ಟೋಜೆನೆಟಿಕ್ಸ್ ಮೂಲಕ ಜೀವಂತ ಮೆದುಳಿನಲ್ಲಿರುವ ನಿರ್ದಿಷ್ಟ ನರಕೋಶಗಳ ಚಟುವಟಿಕೆಯನ್ನು ಬೆಳಕಿನ ಮೂಲಕ ನಿಯಂತ್ರಿಸಲು ಸಾಧ್ಯವಾಗಿದ್ದು ಮೆದುಳಿನ ನೆನಪು, ಭಾವನೆ ಮತ್ತು ನಡವಳಿಕೆಗಳ ಅಧ್ಯಯನಕ್ಕೆ ಹೊಸ ದಾರಿ ತೆರೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಶಾಖಪಟ್ಟಣದ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟನೆ ಹಾಗೂ ಫ್ಲೀಟ್ ಸಪೋರ್ಟ್ ಶಿಪ್ 5 ಕೀಲ್ ಅಳವಳಿಕೆಗೆ ಇಂದು ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಅವರು ನವೀಕರಿಸಲಾದ ಸ್ಲೀಪ್ವೇ 4 ಮತ್ತು 300 ಟನ್ ಸಾಮರ್ಥ್ಯದ ಗೊಲಿಯತ್ ಕ್ರೇನ್ ಲೋಕಾರ್ಪಣೆಗೊಳಿಸಲಿದ್ದಾರೆ. ಭಾರತೀಯ ನೌಕಾಪಡೆಗಾಗಿ ನಿರ್ಮಿಸಲಾಗುತ್ತಿರುವ 5 ಫ್ಲೀಟ್ ಸಪೋರ್ಟ್ ಶಿಪ್ಗಳಲ್ಲಿ ಮೊದಲನೆಯದಾದ ಎಫ್ಎಸ್ಎಸ್ 1 ಮತ್ತು ಮುಂದಿನ 18 ತಿಂಗಳಲ್ಲೇ ಬಂಗಾಳ ಕೊಲ್ಲಿಯಲ್ಲಿ ನಿಯೋಜನೆಗೊಳ್ಳಲಿದೆ. 43,500 ಟನ್ ತೂಕದ ಈ ಹಡಗುಗಳು ಸಮುದ್ರದಲ್ಲಿರುವ ಯುದ್ದ ನೌಕೆಗಳಿಗೆ ಅಗತ್ಯ ಸಾಮಗ್ರಿ ಪೂರೈಸುವ ಮೂಲಕ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನೌಕಾಪಡೆಯ ಕಾರ್ಯಾಚರಣೆ ಸಾಮರ್ಥ್ಯ ಹೆಚ್ಚಿಸಲಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸ್ತ್ರದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370ನೇ ವಿಧಿಯು 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ಯಾವುದೇ ಸರ್ಕಾರವೂ ಆ ವಿಷಯದ ಗೋಜಿಗೆ ಹೋಗಲಿಲ್ಲ. ಅದಕ್ಕೆ ಕಾರಣ ಅವರು ಆ ವಿಧಿಯ ಪರವಾಗಿದ್ದರು ಎಂದಲ್ಲ, ಬದಲಿಗೆ ಅದನ್ನು ರದ್ದುಗೊಳಿಸುವುದರಿಂದ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಅವರಿಗಿದ್ದ ಭಯವೇ ಕಾರಣವಾಗಿತ್ತು. 2016 ಕಾಶ್ಮೀರ ಕಣಿವೆಯಲ್ಲಿ ಸುದೀರ್ಘ 51 ದಿನಗಳ ಕಾಲ ಕರ್ಫ್ಯೂ ಜಾರಿಯಲ್ಲಿತ್ತು. ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆಯ ಕಾರಣದಿಂದಾಗಿ ಅಲ್ಲಿನ ಶಾಲೆಗಳು 8 ತಿಂಗಳ ಕಾಲ ಮುಚ್ಚಲ್ಪಟ್ಟಿದ್ದವು. ಎಲ್ಲರೂ
ಗೊಂದಲ ಅಥವಾ ಅಶಾಂತಿ ಉಂಟಾಗಬಹುದೆಂದು ನಿರೀಕ್ಷಿಸಿದ್ದರು. ಯಾವುದೇ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಲವಾದ ಯೋಜನೆಯನ್ನ ಸಿದ್ದಪಡಿಸಿತ್ತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು

0: ಮಂಡಿಸಲಾಯಿತು. ಆ ಬೇಸಿಗೆಯು ಶಾಂತಿಯುತವಾಗಿ ಕಳೆಯಿತು. 370ನೇ ವಿಧಿಯು ಯಾವಾಗಲೂ ಒಂದು ತಾತ್ಕಾಲಿಕ ನಿಬಂಧನೆಯಾಗಿಯೇ ಇತ್ತು ಎಂದು ಅಭಿಪ್ರಾಯಪಟ್ಟ ಸುಪ್ರೀಂಕೋರ್ಟ್ 2023 ಡಿಸೆಂಬರ್ನಲ್ಲಿ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಎತ್ತಿಹಿಡಿಯಿತು. ನಂತರ 2024 ವಿಧಾನಸಭೆ ಚುನಾವಣೆಗಳು ನಡೆದವು. ಇವು ಒಂದು ದಶಕದ ಅವಧಿಯಲ್ಲಿ ನಡೆದ ಮೊದಲ ಚುನಾವಣೆಗಳಾಗಿದ್ದವು. 1949 ಈ ವಿಧಿಯನ್ನು ತಾತ್ಕಾಲಿಕ ಎಂದು ಕರೆಯಲಾಗಿತ್ತು. ಆದರೆ ಅದನ್ನು ಆ ರೀತಿಯಾಗಿ ಪರಿಗಣಿಸಲು 70 ಬೇಕಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಯೆಟ್ನಾಂನ ಹನೋಯಿಯಲ್ಲಿ ನಡೆದ 19ನೇ ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತ 4 ಚಿನ್ನ ಹಾಗೂ 1 ಬೆಳ್ಳಿ ಪದಕ ಗೆದ್ದಿದೆ. ಸೆಪ್ಟೆಂಬರ್ 25 ಅಕ್ಟೋಬರ್ 5 ನಡೆದ ಈ ಸ್ಪರ್ಧೆಯಲ್ಲಿ ಭಾರತದ ರಾಷ್ಟೀಯ ತಂಡದ ಎಲ್ಲ 5 ಸದಸ್ಯರು ಪದಕ ಗಳಿಸಿದ್ದಾರೆ. ಹೈದರಾಬಾದ್ನ ಪ್ರಾಂಜಲ್ ದೀಕ್ಷಿತ್, ದೆಹಲಿಯ ಸುಮಂತ್ ಗುಪ್ತಾ, ಗುರುಗ್ರಾಮದ ಅಕ್ಷತ್ ಶ್ರೀವಾಸ್ತವ ಮತ್ತು ಫರೀದಾಬಾದ್ನ ಅರ್ನವ್ ಸೆಹರಾವತ್ ಚಿನ್ನದ ಪದಕ ಗೆದ್ದಿದ್ದಾರೆ. ವಡೋದರಾದ ಹರ್ಷಿಲ್ ಅಮಿತ್ ಕುಮಾರ್ ಪಟೇಲ್ ಬೆಳ್ಳಿ ಪದಕ ಗಳಿಸಿದ್ದಾರೆ. ಪದಕ ಪಟ್ಟಿಯಲ್ಲಿ ಭಾರತ ವಿಯೆಟ್ನಾಂನೊಂದಿಗೆ ಜಂಟಿಯಾಗಿ 3ನೇ ಸ್ಥಾನ ಪಡೆದಿದೆ. ತಲಾ 5 ಚಿನ್ನದ ಪದಕ ಗೆದ್ದ ಇರಾನ್ ಮತ್ತು ದಕ್ಷಿಣ ಕೊರಿಯಾ ಮೊದಲ ಸ್ಥಾನದಲ್ಲಿವೆ. 64 ದೇಶಗಳ 307 ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಈವರೆಗಿನ ಅತಿ ಹೆಚ್ಚು ಭಾಗವಹಿಸುವಿಕೆಯಲ್ಲಿ ಒಲಿಂಪಿಯಾಡ್ ಇದಾಗಿದೆ. ವಿಶ್ವ ವೇದಿಕೆಯಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳ ಕಳವಳಗಳನ್ನು ಭಾರತ ಪ್ರತಿಪಾದಿಸಬೇಕೆಂದು ಜಾಗತಿಕ ದಕ್ಷಿಣ ನಿರೀಕ್ಷಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಆಹಾರ, ಇಂಧನ, ರಸಗೊಬ್ಬರ, ಹಣಕಾಸು ಸೇರಿದಂತೆ ಜಾಗತಿಕ ದಕ್ಷಿಣ ರಾಷ್ಟಗಳ ಪ್ರಮುಖ ಕಳವಳಗಳನ್ನು ಭಾರತ ವಿಶ್ವ ವೇದಿಕೆಯಲ್ಲಿ ಅನಾವರಣಗೊಳಿಸುತ್ತದೆ ಎಂದರು. ಅಸ್ಸಾಂನ ದಿಬ್ರುಗಢದಿಂದ ಬಾಂಗ್ಲಾದೇಶಕ್ಕೆ ಮೆಥನಾಲ್ ಸಾಗಿಸುವ ಮೊದಲ ಅಂತಾರಾಷ್ಟೀಯ ಸರಕು ಹಡಗಿಗೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನಿನ್ನೆ ಚಾಲನೆ ನೀಡಿದರು. ಇದರೊಂದಿಗೆ ಸುಮಾರು 80 ವರ್ಷಗಳ ಬಳಿಕ ಬ್ರಹ್ಮಪುತ್ರ ನದಿ ಜಾಗತಿಕ ವ್ಯಾಪಾರ ಮಾರ್ಗವಾಗಿ ಪುನಶ್ಚೇತನಗೊಂಡಿದೆ. ದಿಬ್ರುಗಢದ ಬೋಗಿಬೇಲ್ ಟರ್ಮಿನಲ್ನಿಂದ ಬಾಂಗ್ಲಾದೇಶದ ಢಾಕಾದ ಪಾಂಗಾವ್ ಬಂದರಿಗೆ ಮೆಥನಾಲ್ ಸಾಗಿಸಲಾಗುತ್ತಿದೆ. ಟೋಕಿಯೋದಲ್ಲಿ ಇಂದು ನಡೆಯಲಿರುವ ಜಪಾನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ವಿಶ್ವದ 3ನೇ ಶ್ರೇಯಾಂಕದ ಆಟಗಾರ ಕಾರ್ಲೋಸ್ ಅಲ್ಕರಾಜ್ 19ನೇ ಶ್ರೇಯಾಂಕದ ಜಿರಿ ಲೆಹೆಕ ಅವರನ್ನ ಎದುರಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಅಮೆರಿಕದ ಆಸ್ಟಿನ್ ಕಜ್ರಿಚೆಕ್ ಮತ್ತು ಕ್ರೊಯೇಷ್ಯಾದ ನಿಕೋಲಾ ಮೆಕ್ಟಿಕ್ ಜೋಡಿ ಫ್ರಾನ್ಸ್ನ ಥಿಯೋ ಅರಿಬಾಗೆ ಮತ್ತು ಆಲ್ಬನೋ ಒಲಿವೆಟ್ಟಿ ಜೋಡಿಯನ್ನ ಎದುರಿಸಲಿದೆ. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ಕಾರ್ಲ್ ಡೆಸೋರತ್, ಪೀಟರ್ ಹೆಗ್ಮನ್, ಜಾರ್ಜ್ ನಾಗೆಲ್ಗೆ ಒಲಿದ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿ. ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್, ಭಾರತಕ್ಕೆ 4 ಚಿನ್ನ, 1 ಬೆಳ್ಳಿ ಪದಕ. ಜಪಾನ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಕಾರ್ಲೋಸ್ ಅಲ್ಕರಾಜ್ ಜಿರಿ ಲೆಹೆಕ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ. ಅದ್ರಲ್ಲಿ ಏನ್ ಸ್ಪೆಷಲ್ ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ. ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
2: LIC ಹರ್ ಪಲ್ ಆಪ್ಕೆ ಸಾಥ್.

ಸಮಯ 7:45:57 ನೀವು ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು ಭಾವಯಾನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಹೊಯ್ಲ್ಗೋಳ್ ನಾರಾಯಣ್ ರಾವ್ ಇವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮೊನ್ನೆ ಅಷ್ಟೇ ಇವರ ಜನ್ಮದಿನ ಆಯಿತು. ಇವರ ಕಾಲ 4 ಅಕ್ಟೋಬರ್ 1884 - 1921 ಜುಲೈ 4 ಕನ್ನಡ ಸಾಹಿತ್ಯದಲ್ಲಿ ಜನಪ್ರಿಯ ಭಾರತೀಯ ನಾಟಕಕಾರರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿದ್ದರು ನಮ್ಮ ನಾರಾಯಣ ರಾವ್ ಅವರು. ಇವರ ಸಾಹಿತ್ಯ ಮತ್ತು ದೇಶಭಕ್ತಿ ನೋಡಿದ್ರೆ ಎಲ್ಲರ ಹೃದಯದಲ್ಲಿ ಒಂದು ಸ್ಫೂರ್ತಿಯನ್ನು ಹುಟ್ಟಾಕ್ತಿತ್ತು. ಇನ್ನೂ ಕೂಡ ಎಲ್ಲರ ಹೃದಯದಲ್ಲಿ ಜೀವಂತವಾಗಿ ಇರ್ತಾರೆ. ಇನ್ನೂ ಇವರ ಬಗ್ಗೆ ಮಾತಾಡೋಣ ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಕೇಳ್ತಾರಿ, ಇದು ನಿಮ್ಮೆಲ್ಲರ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಪಿಎಸ್ ವಸಂತ ಇವರ ಧ್ವನಿಯಲ್ಲಿ ಭಾವಗೀತೆ ಮೂಡಿ ಬರ್ತಾ ಇದೆ. ದೊಡ್ಡರಂಗೇಗೌಡರ ಸಾಹಿತ್ಯ ಈ ಗೀತೆ ಇದೆ. ಕೇಳ್ತಾರೆ, ಇದು ನಮ್ಮೆಲ್ಲರ ನೆಚ್ಚಿನ ಕನ್ನಡ ಗಮನಬೆಲ್ಲು.

ಕೇಳ್ತಾ ಇದ್ರಾ, ಇದು ನಿಮ್ಮೆಲ್ಲರ ನೆಚ್ಚಿನ FM ರೈನ್ಬೋ. ಹುಯಿಲ್ಗೋಳ್ ನಾರಾಯಣ್ ರಾವ್ ಇವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನಾರಾಯಣ್ ರಾವ್ ಅವರು ಇಷ್ಟು ಖ್ಯಾತ ಲೇಖಕರು ಅಂದರೆ ಕರ್ನಾಟಕದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಗೀತೆಯನ್ನು ರಚಿಸಿದಂಥ ಮಹಾಕವಿಯವರು. 1914 ನಡೆದ ಕರ್ನಾಟಕ ಏಕೀಕರಣ ಸಮ್ಮೇಳನದಲ್ಲಿ ಗಂಗೂಬಾಯಿ ಹಾನಗಲ್ ಇವರೊಂದಿಗೆ ಸೇರಿ ಈ ಹಾಡನ್ನು ಹಾಡ್ತಾರೆ. ಇಂತಹ ಕವಿ, ಇಂತಹ ದೇಶಭಕ್ತಿಯಲ್ವಾ ಇದು, ನಮ್ಮ ದೇಶದ ಇಂದಿನ ಯುವ ಜನತೆಗೂ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು. ಕೇಳ್ತಾರೆ, ಇದು ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಕುವೆಂಪು ಅವರ ರಚನೆಯ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಸುನೀತಾ ಅವರ ಧ್ವನಿಯಲ್ಲಿ ಕೇಳ್ತಾರಿ ಭಾವ ಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ FM ರೈನ್ಬೋನಲ್ಲಿ.

ಸಮಯ 7:57:19 ಇದಾಗಿತ್ತು ಇಂದಿನ ಭಾವಸ್ಪಂದನ ಕಾರ್ಯಕ್ರಮ. ಭಾವಗೀತೆಗಳು ಹಾಗೂ ಮಾಹಿತಿ ಎಲ್ಲವೂ ನಿಮಗೆ ಇಷ್ಟಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಸದಾ ಮನೋರಂಜನೆ ಸುಂದರ ಗೀತೆಗಳಿಗಾಗಿ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋನ ಟ್ಯೂನ್ ಇನ್ ಮಾಡಿರಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾರೆ, ಇದು ನಿಮ್ಮೆಲ್ಲರ ಫೇವ್ರೆಟ್ ಎಫ್ಎಂ ರೇನ್ಬೋ.

ಪ್ರತಿಯೊಬ್ಬನ ಬೆಳವಣಿಗೆ ಮತ್ತು ಶ್ರೇಯಸ್ಸಿನಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಹಿರಿಯರ ಕೊಡುಗೆ ಹಿರಿದಾದುದು. ಹಿರಿಯರು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿಯೂ ಸೊರಗದಂತೆ ನೋಡಿಕೊಳ್ಳುವುದು ಕುಟುಂಬದ ಕಿರಿಯ ಸದಸ್ಯರ ಕರ್ತವ್ಯ. ಹಿರಿಯ ತಲೆಮಾರು ಯಾವುದೇ ಬಗೆಯ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ನಾಗರಿಕ ಸಮಾಜದ ಬಹುದೊಡ್ಡ ಹೊಣೆ.

ಸಮಯ 7:59:35 ಇನ್ನು ಮುಂದೆ ಕೇಳಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಕೇಳ್ತಾ ಇದ್ರಾ, ಇದು ನಿಮ್ಮ ಫೇವ್ರೇಟ್ ಎಫ್ ಎಂ ರಾಯಂಬು 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 8:31:38. ಹೊಸ ಹಾಡುಗಳು, ಮಾಹಿತಿಗಳು, ದಿನ ವಿಶೇಷತೆಗಳು ಎಲ್ಲವೂ ಇರುತ್ತೆ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ತಪ್ಪದೇ ಟ್ಯೂನ್ ಇನ್ ಮಾಡಿರಿ ಅಂತ ಹೇಳ್ತಾ ಆರ್ನಾ ಶೆಟ್ಟಿ ಇವರ ಧ್ವನಿಯಲ್ಲಿ 777 ಚಾರ್ಲಿ ಚತ್ತಿದಿನ ನಿಮಗಾಗಿ ಗೀತೆ ಮೂಡಿ ಬರ್ತಾ ಇದೆ. ಕಿರಣ್ ಕಾಬೇರಪ್ಪ ಅವರ ಸಾಹಿತ್ಯ ಈ ಗೀತೆಗಿದೆ, ಹಾಗೆ ಸಂಗೀತ ಸಂಯೋಜನೆ ನೊಬಿನ್ ಪೌಲ್.

ಆಗಿದೆ 8:36 ಗೈತಾ ಇದ್ದೀರಾ. ಇದು ನಿಮ್ಮೆಲ್ಲರ ಫೇವ್ರೇಟ್ ಎಫ್ ಎಂ ರೈನ್ಬೋ. ನಾನು ನಿಮ್ಮ ಅಜಯ್ ಪ್ರಿಯಾಂಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ಅಂದರೆ 6 ಅಕ್ಟೋಬರ್ ರಾಷ್ಟ್ರೀಯ ತರಬೇತುದಾರರ ದಿನ, ಅಂದರೆ ನ್ಯಾಷನಲ್ ಕೋಚಸ್ ಡೇ ಅಂತ ಆಚರಿಸ್ತಾರಂತೆ. ನಮ್ಮ ತರಬೇತುದಾರರು ಅಂದರೆ ಯಾವುದೇ ಥರ ಕ್ರೀಡೆ ಆಗಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಗಿರ್ಬೋದು ಅಥವಾ ಸ್ವಿಮ್ಮಿಂಗ್ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಯಾವುದಾದ್ರೂ ಆಗಲಿ ಕೋಚ್ ಅನ್ನೋರು ತುಂಬಾ ಮುಖ್ಯ. ವ್ಯಕ್ತಿಗಳಿಗೆ ಮಾರ್ಗದರ್ಶನ ನೀಡುವ ಕ್ರೀಡೆ ಮತ್ತು ಜೀವನ ಮಾರ್ಗದರ್ಶಕರನ್ನು ಗೌರವಿಸೋದೇ ಈ ದಿನದ ಮುಖ್ಯ ಉದ್ದೇಶ. ನಿಮಗೂ ಇದೇ ರೀತಿ ಯಾವುದಾದ್ರೂ ನೆನಪಾಗ್ತಿದೆಯಾ, ನಿಮ್ಮ ಕೋಚ್ ಬಗ್ಗೆ ನೆನಪಾಗ್ತಿದೆಯಾ, ಅಥವಾ ನನಗೂ ಈ ಇದರಲ್ಲಿ ನನ್ನ ಕೋಚ್ ಅನ್ನೋರು ಒಬ್ಬರು ಇದ್ದಿದ್ದೆ, ನಾನು ತುಂಬ ಏನಾದರೂ ಸಾಧಿಸ್ದೆ ಅಂತ ನಿಮಗೇನಾದರೂ ಅನ್ನಿಸ್ತಿದೆಯಾ, ಖಂಡಿತ ಅದನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9489001013, 9480901013. ಹೊಚ್ಚ ಹಾಸ ಹಾಡುಗಳ ಜೊತೆಗೆ ಕಾರ್ಯಕ್ರಮದಲ್ಲಿ ಸಾಗೋಣ ಅಂತ ಹೇಳ್ತಾ, ಗಾಳಿಪಟ 2 ಈ ಚಿತ್ರದಿಂದ ಗೀತೆ ಮೂಡಿಬರ್ತದೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರು ಈ ಗೀತೆಗೆ ಸಾಹಿತ್ಯವನ್ನು ನೀಡಿದ್ದಾರೆ, ಹಾಗೆಯೇ ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯಾ.

ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 8:42:30. ನ್ಯಾಷನಲ್ ಕೋಚಸ್ ಡೇ ಅಂತ ಮಾತಾಡ್ತಾ ಇದ್ವಿ. ನಿಮ್ಮ ಕೋಚ್ಗಳ ಬಗ್ಗೆ ನಿಮಗೆ ನೆನಪಾಗಿದ್ರೆ ಖಂಡಿತ ನಮ್ಮೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಖಂಡಿತ ಮೆಸೇಜ್ ಮಾಡಿ ನಮ್ಮ ನಂಬರ್ಗೆ 9408091013. ಹಾಗೆ ನಮ್ಮ ಬೆಂಗಳೂರಿನ ಸುದ್ದಿಗೆ ಬರೋದಾದರೆ, ಇನ್ನು ಬೆಂಗಳೂರಿನ ಸುದ್ದಿ ಏನು ಅಂತ ನೀವು ನನ್ನ ಕೇಳೋದಾದರೆ, ನಿನ್ನೆ ಸೋಮವಾರ ಸಂಜೆ ಫುಲ್ಲು ಮಳೆ, ನಿಮಗೆಲ್ಲ ತಿಳಿದಿದೆ ಎಷ್ಟು ಮಳೆ ಆಗಿದೆ ಅಂದರೆ, ಎಲ್ಲ ಕಡೆ ಫುಲ್ಲು ಟ್ರಾಫಿಕ್ಕು. ಯಾಕೆ ಅಂದರೆ ಮಳೆ ಬಂದಾಗ ಜನೆಲ್ಲ ನಿಂತಿರ್ತಾರೆ, ಮಳೆ ನಿಂತ ತಕ್ಷಣ ಎಲ್ಲ ಹೊರಡ್ತಾರೆ, ಒಂದೇ ಸತಿ ವಾಹನಗಳೆಲ್ಲವೂ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದರಲ್ಲೂ ಎಲ್ಲ ಕಡೆ ಗೆದ್ಲಳ್ಳಿ ಆಗಿರ್ಬೋದು, ಗೆದ್ಲಳ್ಳಿ ರೈಲ್ವೆ ಗೇಟು, ಶಿವಾನಂದ ಸರ್ಕಲ್ ಅಂಡರ್ಪಾಸು, ಅಥವಾ ನಾಗಾವರ ಎಲೆಕ್ಟ್ರಾನಿಕ್ ಸಿಟಿ, ಹೀಗೆ ಸಾಕಷ್ಟು ಕಡೆ ಮಳೆ ಸಿಕ್ಕಾಬಟ್ಟೆ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲಿ ಸ್ವಲ್ಪ ಸಾಧಾರಣ ಮಳೆ ಆಗಿದೆ, ಆದರೆ ಬೆಂಗಳೂರು ಉತ್ತರ, ಕೇಂದ್ರ ಭಾಗ, ಪಶ್ಚಿಮ ಇಲ್ಲೆಲ್ಲ ಭಾರೀ ಮಳೆ ಆಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಹಾಗೆ ಇವತ್ತು ಕೂಡ ಅಂದರೆ ಮಂಗಳವಾರ ಇನ್ನೂ ಮಳೆ ಆಗಲಿದೆ, ಅಂದರೆ ಗಾಳಿ ಸಹಿತ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹವಾಮಾನ ಇಲಾಖೆಯವರು. ಖಂಡಿತ ಹೊರಗೆ ಹೋಗಬೇಕಾದ್ರೆ ಹುಷಾರಾಗಿ ನಿಮ್ಮ ಎಚ್ಚರದಲ್ಲಿ ನೀವು ಹೊರಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಕೇಳ್ತಾ ರೀ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋನಲ್ಲಿ ಅಂತ ಹೇಳ್ತಾ ಸುಮಧುರ ಗೀತೆಗಳು ನಿಮ್ಮ ಜೊತೆಯಾಗುತ್ತೆ. ಮತ್ತೊಂದು ಗೀತೆ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ, ಬಾನದಾರಿಯಲ್ಲಿ ಈ ಚಿತ್ರದಿಂದ ಗೀತೆ ಬರ್ತಾ ಇದೆ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಕವಿರಾಜ್ ಅವರು, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯಾ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಾರ.

ಸಮಯ 8:48 59 ಸೆಕೆಂಡ್ಗಳಾಗಿದೆ. ನಾವಿದ್ದೀವಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಕೋಚಸ್ ಡೇ ಅಂತ ಹೇಳ್ತಾ ಇದ್ದೆ. ಯಾರು ನಿಮ್ಮ ಕೋಚಸ್ ನೆನಪಾಗಿದ್ರೆ ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳಿದ್ದೆ. ನವೀನ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಸ್ವಿಮ್ಮಿಂಗ್ ಕಲಿತಾ ಇದ್ದೆ, ನನಗೆ ಒಬ್ಬರು ಕೋಚ್ ಇದ್ದರು, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ನಾನು 10th ಆದಮೇಲೆ ನನಗೆ ಓದೋದ್ರ ಕಡೆ ಜಾಸ್ತಿ ಹೆಚ್ಚು ಗಮನ ಆಗಿ ನಾನು ಸ್ವಿಮ್ಮಿಂಗ್ ನಿಲ್ಲಿಸಿದೆ. ಬಟ್ ಅವರು ನನಗೆ ತುಂಬ ಅದ್ಭುತವಾಗಿ ಕಲಿಸ್ತಾ ಇದ್ರು, ಅವರು ನೆನಪಾಗ್ತಾರೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಖುಷಿಯಾಯಿತು ನಿಮ್ಮ ಅಭಿಪ್ರಾಯವನ್ನು ಕೇಳಿ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ FM ರೈನ್ಬೋ ಅಂತ ಹೇಳಿ ಆನಂದ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಡಿಕಲ್ ಕೃಪಾ ಅವರು, ಉಮೇಶ್ವರ್ ಅವರು, ಮುಂಜಾನೆಯ ಶುಭೋದಯಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಲೋ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಕಿಶನ್ ರೋಷನ್ ಶೋಭಾರಾಣಿ ಅವರು ಮಂಡ್ಯದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಡುಗಳೆಲ್ಲ ಮಧುರವಾಗಿದೆ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯಿಂದ ಮೂಡಬೆಟ್ಟಲುಪುರದ ಶ್ರೀಧರ್ ಪದ್ಮ ಪನಗಟ್ಟಿ ಅನಂತ್ ಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಸಂದೇಶಗಳೆಲ್ಲವೂ ನಮಗೆ ಖುಷಿ ಕೊಡುತ್ತೆ. ಹಾಗೆ ನಿಮಗೆ ಇನ್ನೇನಾದರೂ ಅಭಿಪ್ರಾಯ ಅನಿಸಿಕೆ ಹೇಳಿದರೆ ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ನಂಬರ್ ಗೊತ್ತೇ ಇದೆಯಲ್ಲ, 9408091013 9408091013. ಖಂಡಿತ ಸಂದೇಶಗಳು ಬರಲಿ ಅಂತ ಹೇಳ್ತಾ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೌಸಲ್ಯ ಸುಪ್ರಜಾರಾಮ ಈ ಸಿನಿಮಾದಿಂದ ನಿಮಗೆ ಗೀತೆ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದರೆ ಜಯಂತ್ ಕಾಯ್ಕಿಣಿ ಅವರು, ಹಾಗೆ ಸಂಗೀತ ಸಂಯೋಜನೆ ಅರ್ಜುನ್ ಚೆನ್ಯಾ.

ಸಮಯ 8:54:38 ಕೆಲವೊಂದು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ಅಂತ ನೋಡೋದಾದರೆ, ಬೆಳಗಿನ ಪ್ರೀತಿಯ ಶುಭೋದಯಗಳು ಮೇಡಮ್, ಕಾಫಿ ಆಯಿತಾ ಅಂತ ಕೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಧಾ ಬುದಿಹಾಳ್ ಅವರು, ನಮ್ಮದು ಕಾಫಿ ಆಯಿತು, ನಿಮ್ದಾಯ್ತಾ ಮೇಡಮ್ ಕಾಫಿ ತಿಂಡಿ ಎಲ್ಲ ಅಂತ ಹೇಳ್ತಾ, ಹಾಗೆ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಮುಂದಕ್ಕೆ ಹೋಗೋದಾದ್ರಿ. ನಮ್ಮ ಹೈಸ್ಕೂಲ್ ದಿನಗಳಲ್ಲಿ ವಾಲಿಬಾಲ್ ಕೋಚ್ ಆಗಿದ್ದ ಎಂ ಕಮರುದ್ದೀನ್ ಅವರು ನಮಗೆ ತುಂಬ ಶಿಸ್ತುಬದ್ಧಾಗಿ ಪ್ರೋತ್ಸಾಹದಾಯಕವಾಗಿ ಕ್ರೀಡೆಯನ್ನು ಹೇಳ್ಕೊಡ್ತಾ ಇದ್ರು. ಹಾಗೆ ಅವರು ಕೆಲವೊಂದು ಆಟದ ತಂತ್ರಗಳನ್ನು ಕಲಿಸ್ಕೊಡ್ತಾ ಇದ್ರು. ಅದು ತುಂಬಾ ಸೊಗಸಾಗಿರ್ತಿತ್ತು, ಅಂದರೆ ನಮಗೆ ಕಲಿಯೋದಕ್ಕೆ ಸ್ಫೂರ್ತಿಯನ್ನು ಕೊಡ್ತಾ ಇತ್ತು. ಭಾವನೆ, ಸಮಯ ಪಾಲನೆ, ಗೆಲುವಿಗಿಂತ ಪ್ರಾಮಾಣಿಕತೆ, ಪ್ರಯತ್ನಕ್ಕೆ ಹೆಚ್ಚು ಮಹತ್ವ ಅಂತ ಹೇಳ್ತಾ ಇದ್ರು. ಹಾಗೆ ಪ್ರತಿ ಪಂದ್ಯದ ಮೊದಲು ಅವರು ಹೇಳುವ ಮಾತುಗಳು ನಮಗೆ ಧೈರ್ಯ ತುಂಬುತ್ತಾ ಇದ್ವು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು BTM ಲೇಔಟಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾದಂತಹ ಸಂದೇಶ. ಯಾಕೆ ಅಂತ ಹೇಳೋದಾದ್ರೆ, ಕೋಚ್ ಅಂತ ಅಂದರೆ ಸಾಮಾನ್ಯವಾಗಿ ಬರೀ ಕ್ರೀಡೆಯನ್ನ ಬಗ್ಗೆ ಕಳಿಸ್ಕೊಳ್ಳೋದಷ್ಟೇ ಅಲ್ಲ, ಅವರು ನಮಗೆ ಕೊಡೋ ಸ್ಫೂರ್ತಿದಾಯಕ ಮಾತುಗಳಾಗಿರ್ಬೋದು, ಅವರು ನಮಗೆ ಧೈರ್ಯ ತುಂಬೋದಾಗಿರ್ಬೋದು, ಇದೆಲ್ಲವೂ ಅದ್ಭುತವಾಗಿರ್ತಿತ್ತು. ಆಗ ಸಿಗೋ ಕಾನ್ಫಿಡೆನ್ಸ್ ನಮ್ಮ ಜೀವನದುದ್ದಕ್ಕೂ ನಮಗೆ ಶಕ್ತಿಯನ್ನು ತುಂಬುವಂಥದ್ದಾಗಿರ್ತಾ ಇದ್ದು. ಕೆಲವೊಂದು ಸತಿ ನಮಗೆ ಸ್ಟೇಜ್ ಫಿಯರ್ ಆಗಿರ್ಬೋದು ಅಥವಾ ಒಂದು ಕಮ್ಯುನಿಕೇಷನಲ್ಲಿ ಪ್ರಾಬ್ಲಮ್ ಆಗೋದಾಗಿರ್ಬೋದು, ಇದೆಲ್ಲ ಚಿಕ್ಕವರಿದ್ದಾಗ ಸಹಜವಾಗಿ ಬರೋ ಸಮಸ್ಯೆಗಳಾಗಿರುತ್ತೆ. ಆದರೆ ಇಂತಹ ಒಂದು ಕ್ರೀಡೆಯಿಂದಾಗಿರ್ಬೋದು ಅಥವಾ ಬೇರೆ ಒಂದು ಕೋಚಿಂದ ಆಗಿರ್ಬೋದು, ನಮಗೆ ಸಿಗೋ ಸ್ಫೂರ್ತಿದಾಯಕ ಮಾತುಗಳಾಗಿರ್ಬೋದು, ಶಕ್ತಿ ಆಗಿರ್ಬೋದು,

ಪ್ರೇರಣಾತ್ಮಕ ಮಾತುಗಳಾಗಿರ್ಬೋದು ಎಲ್ಲವೂ ಅದ್ಭುತವಾದಂತಹ ಶಕ್ತಿಯನ್ನು ತುಂಬುತ್ತೆ, ಧೈರ್ಯವನ್ನು ತುಂಬುತ್ತೆ ಅಂತ ನೀವು ಹೇಳಿರೋ ಮಾತು ನೂರಕ್ಕೆ ನೂರು ಸತ್ಯ, ಹಾಗೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳ್ತಾ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದೆ ಹೋಗೋದಾದರೆ, ನಮಸ್ಕಾರ, ನಾನು ದೀಪ್ತಿ ಸುರೇಶ್ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಶುಭೋದಯಗಳು, ಆರಾಜಿನ ಹಳ್ಳಿಯಿಂದ ನಮಗೆ ಹರುಳಗೆರೆ ಮಂಜುನಾಥ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್, ಶುಭೋದಯಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಯಾಕೆ ಅಂತ ಕೇಳೋದಾದರೆ ಸಮಯ ಆಗೋ ಹೋಗಿದೆ ಕಣ್ರಿ, 8:54:46 ಹಾಗಾಗಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಗಿದೆ. ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಮುಂದೆ ನಿಮ್ಮ ಫೇವ್ರೆಟ್ ಪ್ರೋಗ್ರಾಮ್ ಯಾವುದು ಹೇಳಿ, ನಿಮ್ಮ ಫೇವ್ರೆಟ್ ಪ್ರೋಗ್ರಾಮ್ ಅಂದರೆ ಅದು ಸಖತ್ ಸಾಂಗ್ಸ್, ನಿಮ್ಮ ಇಷ್ಟದ ಪ್ರೋಗ್ರಾಮ್ನೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜಿ ಪ್ರಿಯಾಂಕಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಗೀತೆ, ಸುಮಧುರ ಗೀತೆಗಳ ಸುರಿಮಳೆ ನಿಮ್ಮ ಎಫ್ಎಂ ರೈನ್ಬೋನಲ್ಲಿ. ಮತ್ತೊಂದು ಗೀತೆ ಕ್ರಾಂತಿ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಯೋಗರಾಜ್ ಭಟ್ ಅವರು ಈ ಗೀತೆಗೆ ಸಾಹಿತ್ಯವನ್ನು ನೀಡಿದ್ದಾರೆ, ಹಾಗೆ ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ನಿಮ್ಮೆಲ್ಲರ ನೆಚ್ಚಿನ ಸಮಯ, ಟೈಮ್ ಆಗಿದೆ 9:55. ನಿಮ್ಮ ಫೇವ್ರೇಟ್ ಪ್ರೋಗ್ರಾಮ್ ಸಕತ್ ಸಾಂಗ್ಗೆ ಆತ್ಮೀಯವಾದಂತಹ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ತಡೆ ಯಾಕೆ? ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಬೇಕು ಅಂತ ಅಂದರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ನಿಮ್ಮ ಹೆಸರು ಊರಿನೊಂದಿಗೆ ಅಂತ ಹೇಳ್ತಾ 9408090013. ಮತ್ತೊಂದು ಬಾರಿ 9480901013. ಖಂಡಿತ ನಿಮ್ಮ ಸಂದೇಶಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ನಿಮ್ಮದೇ ಗೀತೆಗಳು ಪ್ರಸಾರ ಆಗತ್ವೆ ನಿಮ್ಮ FM ರೈನ್ಬೋನಲ್ಲಿ ಅಂತ ಹೇಳ್ತಾ ಬ್ರಹ್ಮಚಾರಿ ಛಂದದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಂಜಿತ್ ಹೆಗಡೆಯವರ ಧ್ವನಿಯಲ್ಲಿ, ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ನಾಗೇಂದ್ರ ಪ್ರಸಾದ್, ಹಾಗೆ ಸಂಗೀತ ಸಂಯೋಜನೆ ಧರ್ಮ ವೇಶ್.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:13:13 ಯಾರೆಲ್ಲ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದ್ರಿ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಗಜಾನನ್ ಭಟ್ ಅವರು ಹೊನ್ನಾವರಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಹಾಗೆ ಮಧುಮತಿ ಕರ್ಮಡಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದಿಂದ ಪದ್ಮಶ್ರೀ ಶ್ರೀಧರ್ ಹಾಗೆ ಪನಗಟ್ಟೆ ಅನಂತಕುಮಾರ್ ಅವರು ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಹೆಚ್ ಪಿ ಜಯರಾಮ್ ಅವರು ಪ್ರಶಾಂತಿ ಜಯರಾಮ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬಿಂದು ಪ್ರಕಾಶ್ ಅವರು ವೆರಿ ವೆರಿ ಗುಡ್ ಮಾರ್ನಿಂಗ್ ರೈನ್ಬೋ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ತಮಗಾಗಿ ಗೀತೆಯನ್ನು ಕೇಳಿರೋರು ಮೋಹನ್ ನಳಿನಿ ಅವರು ಅರ್ಶಿನಗುಡ್ಡೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಡಿಗಲ್ ಕೃಪಾ ಉಮೇಶ್ ಅವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿಯಿಂದ ಕಡಗಂಚಿಯಿಂದ ಧರ್ಮಣ್ಣ ದನ್ಯ ಅವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶುಭೋದಯ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಪದ್ಮಜ ಶರದ್ ಬಿಡೆ ಹಂಪಿನಗರ ಬೆಂಗಳೂರಿಂದ ಇವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ಶಂಕರ್ ಜಗ್ಲಿ ಅವರು ಕೂಡ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಶುಭೋದಯಗಳು ಅಂತ ಹೇಳಿ ಹೆಚ್ ವಿ ಯೋಗ ನರಸಿಂಹನ್ ಬೆಂಗಳೂರಿನಿಂದ ಇವರು ಕೂಡ ತಮ್ಮ ನೆಚ್ಚಿನ ಗೀತೆಯನ್ನು ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ಲೇ ಮಾಡೋಣ, ಸಾಕಷ್ಟು ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹಾಗೆ ನಿಮ್ಮ ನೆಚ್ಚಿನ FM ರೈನ್ಬೋನಲ್ಲಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ ಅದು ನಿಮ್ಮ ನೆಚ್ಚಿನ FM ರೈನ್ಬೋ.

ಸಮಯವಾಗಿದೆ 9:23:23. ನಿಮ್ಮ ಫೇವ್ರೆಟ್ ಹಾಡುಗಳನ್ನೆಲ್ಲ ಕೇಳ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ಜೊತೆ ಜೊತೆಗೆ ಒಂದೆರಡು ಮಾತುಗಳನ್ನು ಆಡ್ತಾ ಸಾಗೋದಾದ್ರೆ, ಸಕ್ಸಸ್, ಸಾಧನೆ, ಗೆಲುವು, ಈ ಮೂರು ಅಕ್ಷರದ ಪದ. ಸಕ್ಸಸ್ ಅಂದರೆ ಏನು ನಿಮ್ಮ ಪ್ರಕಾರ ಖಂಡಿತ ನಮ್ಮೊಂದಿಗೆ ತಿಳಿಸಿ. ಸಾಧನೆಯನ್ನು ಸರಳವಾದ ಪದದಲ್ಲಿ 1000 ಕಷ್ಟಗಳಿರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಪದದಲ್ಲಿ ಸಾಧನೆ ಅಥವಾ ಗೆಲುವು ಅಂದರೆ ಏನು ಖಂಡಿತ ನಮಗೆ ತಿಳಿಸಿ. ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9489901013 9408091013. ನಿಮ್ಮ ಸಂದೇಶಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಜೊತೆ ಜೊತೆಗೆ ನಿಮ್ಮ ಫೇವ್ರೆಟ್ ಗೀತೆಗಳನ್ನು ಕೂಡ ಪ್ರಸಾರ ಮಾಡ್ತಾ ಹಾಡನ್ನು ಕೇಳ್ತಾ ಸಾಗೋಣ ಅಂತ ಹೇಳ್ತಾ, ಮತ್ತೊಂದು ಗೀತೆ ಚಂದ್ರ ಚಕುರಿ ಚಿತ್ರದಿಂದ ಪ್ರಸಾರ ಆಗ್ತಾ ಇದೆ. ಚೈತ್ರ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಎಸ್ ನಾರಾಯಣ ಅವರು, ಹಾಗೆ ಸಂಗೀತ ಸಂಯೋಜನೆ ರಾಜ್ಕುಮಾರ್.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ aakashvani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟ

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:31:27. ಸಖತ್ ಸಾಂಗ್ಸ್ನಲ್ಲಿ ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ ನಿಮ್ಮ ಜೊತೆಯಾಗಿದ್ದೀನಿ ಅಂತ ಹೇಳ್ತಾ, ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ತಮ್ಮ ನೆಚ್ಚಿನ ಗೀತೆಗಾಗಿ ಅಂತ ನೋಡೋದಾದರೆ ಸಾಕಷ್ಟು ಸಂದೇಶಗಳು ನನ್ನನ್ನು ಬಂದು ತಲುಪಿದೆ. ಸಾಂಗ್ಲಿ ಜಿಲ್ಲೆಯಿಂದ ಅಲ್ತಾಫ್ ಹುಸುರೆ, ಸೈಫುಲ್ಲಾ ಸಹಬಾದ್, ಕಿರತ್ ಹುಸುರೇಸ್, ರೆಹನ್ ಶೇಖ್ ಇವರು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾರೆ. ಹಾಗೆ ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವೆರಿ ಗುಡ್ ಮಾರ್ನಿಂಗ್ ಗಗ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು ಬಿ ಟಿ ಎಂ ಲೇಔಟಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾಗೇಶ್, ದೀಪ, ಋತ್ವಿಕ್, ಜಾರ್ವಿಕ್, ಗಂಗಮ್ಮ, ಪುಟ್ಟಮ್ಮ ಇವರು ಕೂಡ ಬೆಂಗಳೂರಿಂದ ನಮಗೆ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ರಮೇಶ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿ ಹಾಡನ್ನು ಕೇಳಿದ್ದಾರೆ, ನಮಗೂ ಒಂದು ಹಾಡು ಹಾಕಿ ಅಂತ ಹೇಳಿ. ಅದಿತಿ ಸಿಂಗ್, ದೇವಿ ಸಿಂಗ್, ಸರೋಜ್ ಸಿಂಗ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಚಾಮರಾಜಪೇಟೆಯಿಂದ. ಹಾಗೆ ಮುಕುಂದ, ರೂಪ, ರಮೇಶ್ ಇವರು ಕೂಡ ಕೂರ್ಮಂಗಳ, ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಗಣೇಶ್ ಅವರು ಸಾಗರದಿಂದ ಮೆಸೇಜ್ ಮಾಡಿದ್ದಾರೆ, ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರಿವರು ಎಲ್ಲರೂ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳೋದ್ರ ಜೊತೆಗೆ ನಿಮ್ಮ ಹೆಸರು ಊರಿನೊಂದಿಗೆ ಸಂದೇಶವನ್ನು ಕಳಿಸಿ, ಆಗ ನಮಗೂ ಓದೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಯಾರಿವರು, ಬೆಳಗಿನ ಶುಭೋದಯಗಳು ಮೇಡಮ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ದಯವಿಟ್ಟು ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಟೈಲರ್ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಖಂಡಿತ ಪ್ರಸಾರ ಮಾಡೋಣ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಚಾಮರಾಜನಗರ ಜಿಲ್ಲೆಯಿಂದ ಯೋಗೇಶ್ ಎಂ ಸಿ ಅವರು ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಾರ್ತಿಕ್ ಅವರು ಕೂಡ ಗದಗಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಹಾಲಿಂಗಪುರದಿಂದ ಮುಮ್ತಾಜ್, ಐನುದ್ದೀನ್ ಬನಹಟ್ಟಿ, ಹಾಗೆ ರಿಯಾಸ್, ರುಬೀನಾ, ಶಬೀರಾ, ಸೂಫಿಯಾ, ಜುನೈದ್, ಅಂಜುಮಾ, ಹುಮೇರಾ, ರಫತ್, ಮರಿಯಾ ಇವರು ಕೂಡ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳ್ತಾ ಇರೋರು ಹೊರಳ್ಗೆರೆಯಿಂದ ಮಂಜುನಾಥ್ ಅವರು, ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಇಂಡಿ ತಾಲೂಕಿನಿಂದ ಸಿದಾನಂದ ಅವರು ಕೂಡ ತಮ್ಮ ಫೇವ್ರೆಟ್ ಸಾಂಗ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಂಜು, ಶ್ರುತಿ, ಕೃತಿ, ಬಸವನಹಳ್ಳಿ, ಅರಕಲ್ಗೂಡಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಶುಭೋದಯಗಳು ಎಫ್ ಎಂ ರೈನ್ಬೋ ಅಂತ ಹೇಳ್ತಾ ಇರೋರು ಶಿವಶಂಕರ್, ವೇದಾವತಿ, ತನ್ಮಯ್ ಅವರು ಆನೇಕಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಲೋ ನಮಸ್ಕಾರ ಮೇಡಮ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಇದು ನಮ್ಮ ಫೇವ್ರೆಟ್ ಸಾಂಗ್ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ತಾಲಿಪೆಟ್ಟು ಮಾಡಿದ್ದೀವಿ, ನೀವು ಕೂಡ ತಿಂಡಿಗೆ ಬನ್ನಿ ಅಂತ ಹೇಳ್ತಾರೆ. ಖಂಡಿತ ಸಂತೋಷ ಆಯಿತು ನಿಮ್ಮ ಮೆಸೇಜನ್ನು ನೋಡಿ. ಯಾರಿದು ಸಂದೇಶವನ್ನು ಕಳಿಸಿರೋರು ಅಂತ ಅಂದರೆ ಜ್ಞಾನ ಅವರು, ಜ್ಞಾನ ಸಿಂಹಾಸನ ಇವರು ನನಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಷಣ್ಮುಖ ಅವರು, ಹಳೆ ಖಾತೆ ಗ್ರಾಮದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಎಲ್ಲರ ಹಾಡುಗಳು ಪ್ರಸಾರ ಆಗುತ್ತೆ ಕೇಳ್ತಾರೆ ಎಫ್ ಎಂ ರೈನ್ಬೋನ ಅಂತ ಹೇಳ್ತಾ. ನಿಮ್ಮದೇ ಗೀತೆ ರಾಮಾಚಾರ್ಯ ಚಿತ್ರದಿಂದ ಪ್ರಸಾರ ಆಗ್ತಾ ಇದೆ. ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಈ ಗೀತೆ ಇದೆ. ಹಾಗೆ ಸಂಗೀತ ಮತ್ತು ಸಾಹಿತ್ಯ ಇದೆ ಹಂಸಲೇಖ ಅವರದು. ಟ್ಯೂನ್ ಮಾಡಿರಿ, ಇದು ನಮ್ಮೆಲ್ಲರ ನೆಚ್ಚಿನ ಎಫ್ ಎಂ ರೈನ್ಬೋ.

0: ಏಯ್ ಮೆಲ್ಲಗ್ ಬಿಡಿಯೋ
1: ಅಣ್ಣ, ಈ ಹಾಡಿರೋದು ಹಿಂಗೆ, ಇದರ ತಾಳಾನೇ ಹಿಂಗೆ. ಬುರುಡೇ

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:43:03. ನಾವಿದ್ದೀವಿ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ. ಹಾಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನಮಗೆ ಒಬ್ಬರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅನುಪಮ ಅವರು ಬೆಂಗಳೂರಿನಿಂದ. ಗೆಲುವು ಅನ್ನೋದು, ಸೋಲು ಗೆಲುವು ಅನ್ನೋದೆಲ್ಲ ಇದ್ದಿದೆ, ಆದರೆ ನಮ್ಮ ಪ್ರಯತ್ನ ಯಾವತ್ತೂ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಬ ಸೊಗಸಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಯಾಕಂದರೆ ನೀವು ಹೇಳ್ದಂಗೆ ಗೆಲುವು ಸೋಲು ಇದೆಲ್ಲ ಜೀವನದಲ್ಲಿ ಸಹಜ, ಆದರೆ ನಮ್ಮ ಪ್ರಯತ್ನ ಯಾವತ್ತೂ ಫಲಕಾರಿಯಾಗುತ್ತೋ ಬಿಡುತ್ತೋ, ಪ್ರಯತ್ನ ಅಂತೂ ಇರಲೇಬೇಕು. ಯಾಕಂದರೆ ನಾವು ಏನು ಸಾಧಿಸ್ತೀವೋ ಬಿಡ್ತೀವೋ, ಸಾಧಿಸ್ತೀವಿ ಅನ್ನೋ ಛಲ ಇರಬೇಕು, ಅಥವಾ ಸೋತರೂ ನಾನು ಸೋಲೋದಕ್ಕೆ ಹೆದರೋದಿಲ್ಲ ಅನ್ನೋ ಧೈರ್ಯ ಇರಬೇಕು. ಈ ಎರಡೂ ಇದ್ದರೆ ಜೀವನ ತುಂಬಾ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ಲಾಗಿ ಸಾಗತ್ತೆ ಅಂತ ಹೇಳ್ತಾ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ಅಂತ ನೋಡೋದಾದರೆ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಚಂದ್ರಶೇಖರ್ ನಾಯಕ್ ಅವರು ಜೀವನ್ ಭೀಮಾನಗರದಿಂದ. ಮತ್ತೊಬ್ಬರು ಮೆಸೇಜ್ ಕಳಿಸಿರೋರು ವರ್ಷ, ಅವರು ಬೆಂಗಳೂರಿನಿಂದ ನಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ನಮ್ಮ ಚಿದಾನಂದ್ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ನಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಅವರು ಶಿಕಾರಿಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶುಭೋದಯಗಳು ಮೇಡಮ್ ಅಂತ ಹೇಳಿ ನಮ್ಮ ಕಡೆಯಿಂದ ಸಂದೇಶವನ್ನು ಕಳಿಸಿರೋರು. ಪ್ರತಿಮಾ ಅವರು ಹೊಸರ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅನಂತಕುಮಾರ್ ಅರಸು ಅವರು ಕೂಡ ಗುಬ್ಬಿಯಿಂದ ಮೆಸೇಜ್ ಮಾಡಿ ತಮ್ಮ ಫೇವ್ರೆಟ್ ಸಾಂಗ್ನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪುಟ್ಟರಾಜು ಅವರು ಕೂಡ ಹೊಸದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಣಿಬೆನ್ನೂರಿಂದ ತನ್ವಿ ತನಿಷ್ಕ್ ಭುವನಿ ಅವರು ಕೂಡ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ತಮ್ಮ ಫೇವ್ರೆಟ್ ಸಾಂಗ್ನ ಪ್ಲೇ ಮಾಡಿ ಅಂತ. ಹಾಗೆ ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಅವರು ಕೂಡ ನಿಯಸ್ ಬಡಾವಣೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜಿ ಎಸ್ ಭೋಜರಾಜ್ ಅವರು ಕೂಡ ಸುಧಾಶೋ ಸೋಮಶೆಟ್ಟಿ ಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಕಲ್ಲೇಶ್ವರ್ ಕುಮಾರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ತುಮಕೂರಿನಿಂದ ಇವರು ಮೆಸೇಜ್ ಮಾಡ್ತಾ ಇದ್ದಾರೆ, ಜೀವನ ಅಂದರೆ ಉತ್ತರ ಆಗುತ್ತಿಲ್ಲದ ಸುಂದರ ಪ್ರಯಾಣ, ಪ್ರತಿದಿನ ಎದುರಾಗುವ ಸಮಸ್ಯೆಗಳು, ನಡೆಯುವ ದಾವರಿಗಳು, ಸಾವಿರ ಸಮಸ್ಯೆ ಇದು, ಸೋಲು ಅನಿಸಿದರೂ ಸಹ ತಮ್ಮ ಮೌನವನ್ನು ಅರ್ಥ ಮಾಡಿಕೊಂಡು ಕಷ್ಟ ಸುಖಗಳಲ್ಲಿ ನೆರಳಾಗಿ ನಿಲ್ಲುವ ಜೀವನದ ಸಂಗಾತಿ, ಹೊರಗಿನ ಜಗತ್ತು ಎಷ್ಟೇ ನೋವು ನೀಡಿದರೂ ಮನೆ ಬಾಗಿಲು ತರದಾಗ ಸಿಗುವ ಪ್ರೀತಿ ಮತ್ತು ಭದ್ರತೆಯ ಭರವಸೆಯ ಗೆಲುವೆ ಒಟ್ಟಾರೆ ಗೆಲುವು. ಅಹಂಕಾರವನ್ನು ತರಬಾರದು, ಬದಲಿಗೆ ನಮ್ರತೆಯನ್ನು ಕಲಿಸಬೇಕು. ಇನ್ನೊಬ್ಬರ ಮುಖದಲ್ಲಿ ನಗು ತರಿಸುವ ಗೆಲುವೆ ಅತ್ಯಂತ ಶ್ರೇಷ್ಠ ಅಂತ ತುಂಬ ಇನ್ಫಾರ್ಮೇಟಿವ್ ಆಗಿರೋ ಮೆಸೇಜನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬ ಸಂದೇಶ ಎಷ್ಟು ಅತ್ಯುತ್ತಮವಾಗಿದೆ ಅಂತ ಅಂದರೆ ಕೇಳಿದವ್ರಿಗೆ ನಾವು ಕೂಡ ಇದನ್ನು ಅಳವಡಿಸ್ಕೋಬೇಕು ಅನ್ನೋ ರೀತಿ ಇದೆ. ತುಂಬಾ ಧನ್ಯವಾದಗಳು ಸರ್. ಹಾಗೆ ಮತ್ತೊಬ್ಬರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ನಾಗರಾಜ್ ರೋಹಿತ್ ವರ್ಧನ್ ಇವರು ಕೂಡ ಕಸ್ತೂರಬಾ ನಗರದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಿಶನ್ ರೋಜನ್ ಶೋಭಾರಾಣಿ ಅವರು ಕೂಡ ಮಂಡ್ಯದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಹಾಗೆ ಅವ್ರು ಹೇಳ್ತಾ ಇದ್ದಾರೆ ತರಕಾರಿ ಪಲಾವ್ ರೆಡಿ ಆಗಿದೆ, ತಿಂಡಿಗೆ ಬನ್ನಿ ಅಂತ. ಖಂಡಿತ ಬರೋಣ. ಹಾಗೆ ಮತ್ತೊಬ್ಬರು ಮಧುಮಾಲತಿ ಅವರು ಇವರು ಕೂಡ ಸಂದೇಶವನ್ನು ಕಳಿಸಿ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಅಮರಾವತಿಯಿಂದ ಹರಿಕುಮಾರ್ ಅವರು ಕೂಡ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಶ್ವೇತಾ ಎಸ್ ಅವರು ಕೂಡ ಸುಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಣಿಬೆನ್ನೂರಿನಿಂದ ತನ್ವಿ ತನಿಷ್ ಭುವನ್ ಇವರು ಕೂಡ ಸಂದೇಶವನ್ನು ಕೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಅರುಣಾ ಮೈತ್ರಿ ಅವರು ಜೆ ಸಿ ರೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ನಿಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ವೆಂಕಟೇಶ್ವರ ನಾಯಕ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವೆಲ್ಲ ಕಳಿಸಿದವ್ರನ್ನೆಲ್ಲ ನಾನು ಓದಿದ್ದೀನಿ ಅಂತ ಬಹಳ ಭಾವಿಸ್ತೀನಿ. ಹಾಗೆ ನಿಮ್ಮ ಗೀತೆಗಳು ಕೂಡ ಪ್ರಸಾರ ಆಗ್ತಾ ಇದೆ, ಮತ್ತೊಬ್ಬರು ಗೀತೆ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಮನವೆಲ್ಲೋ.

0: job.
1: What?
0: No vacancy.
1: You get out. I won't see ya.
0: I will see.
1: Huh?

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಟೈಮ್ ಆಗಿದೆ 9:54, 2 ಸೆಕೆಂಡುಗಳು. ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಜೀವನದಲ್ಲಿ ಸತತವಾಗಿ ನಮ್ಮ ಕೆಲಸ ಮಾಡ್ತಾ ಇರಬೇಕು, ಫಲ ದೇವರಿಗೆ ಬಿಡಬೇಕು, ಗಾಯಕದಲ್ಲಿ ದೇವರನ್ನು ಕಾಣಬೇಕು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಷಣ್ಮುಖ ಅವರು ಹಳೆಪಾತಿ ಗ್ರಾಮದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ವಿ, ಹಾಡುಗಳೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ರಿ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿಮ್ಮ ಎಲ್ಲರ ಫೇವ್ರೇಟ್ ಸಾಂಗ್ಗೆ ಪ್ರಸಾರ ಆಯಿತು ಅಂತ ಭಾವಿಸ್ತಾ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಮುಂದಿನ ಕಾರ್ಯಕ್ರಮ ಸಿನಿ ಚಿಟಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಕೇಳ್ತಾರೆ ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ್ ಬಿಲ್ಲು. ಉದಿತ್ ನಾರಾಯಣ ಅವರ ಧ್ವನಿಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಅಪ್ಪು ಚಿತ್ರದಿಂದ, ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಕೆ ಕಲ್ಯಾಣ್, ಸಂಗೀತ ಸಂಯೋಜನೆ ಗುರು ಕಿರಣ್.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯ 10:41 ಆಗಿದೆ. ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು ಸಿನಿ ಚಿಟಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯಾದಂತಹ ಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕಾ. ನಮ್ಮ ಕನ್ನಡ ಚಿತ್ರರಂಗದ ಮಾತುಕತೆ ಪಯಣ, ಇದ್ರ ಬಗ್ಗೆ ಮಾತಾಡ್ತಾ ಸಾಕೋದೇ ಈ

ಸಿನಿ ಚಿಟಿ ಕಾರ್ಯಕ್ರಮ. ನಮ್ಮ ಸಿನಿಮಾಗಳಲ್ಲಿ ಒಬ್ಬ ನಾಯಕ ನಟ ಅಥವಾ ನಾಯಕ ನಟಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ನಮ್ಮ ಪೋಷಕ ಪಾತ್ರಧಾರಿಗಳಿಗೂ ಕೂಡ ಇದೆ. ಪೋಷಕ ನಟರು ಅಂತ ಹೇಳಿದ ತಕ್ಷಣವೇ ನಮಗೆ ನೆನಪಾಗೋದು ಸಿ ಯಶವಂತ್ ಅವರಾಗಿರ್ಬೋದು, ರಮೇಶ್ ಭಟ್ ಆಗಿರ್ಬೋದು, ದಿನೇಶ್, ಎಂ ಪಿ ಶಂಕರ್, ಸಂಪತ್ ಅವರು, ಹೀಗೆ ಸಾಕಷ್ಟು ನಟರು ನಮ್ಮ ಕಣ್ಮುಂದೆ ಬರ್ತಾರೆ. ಅದರಲ್ಲೂ ಇತ್ತೀಚಿನ ಸಿನಿಮಾಗಳು ಅಂತ ತಗೊಂಡ್ರೆ ಮೋಸ್ಟ್ ಆಗಿ ಕಾಣಿಸ್ಕೊಳ್ತಾ ಇರೋರು ಅಂದರೆ ಅಚ್ಯುತ್ ಕುಮಾರ್ ಅವರು, ಅವಿನಾಶ್ ಅವರು, ರಂಗಣ್ಣ ರಘು ಅವರು, ದತ್ತಣ್ಣ ಅವರು, ಹಾಗೆ ದೇಶಪಾಂಡೆ ಅವರು, ಹೀಗೆ ಇವರೆಲ್ಲರೂ ನಮಗೆ ತೆರೆ ಮೇಲೆ ನಮ್ಮನ್ನೆಲ್ಲ ರಂಜಿಸ್ತಾ ಬರ್ತಾ ಇದ್ದಾರೆ. ಇಂದಿನ ಸಿನಿ ಸಿಟಿಯಲ್ಲಿ ಪೋಷಕ ಪಾತ್ರಧಾರಿಗಳ ಮಹತ್ವ ಹಾಗೆ ಸಿನಿಮಾದಲ್ಲಿ ಇವರೆಲ್ಲರೂ ಹೇಗೆ ಕಾಣಿಸ್ಕೊಂಡಿದ್ದಾರೆ ಇದನ್ನೆಲ್ಲ ಮಾತಾಡ್ತಾ ಸಾಗೋಣ. ಕಾರ್ಯಕ್ರಮ ಕೇಳ್ತಾರೆ ಅಂತ ಹೇಳ್ತಾ ಸೊಗಸಾದ ಗೀತೆಗಳು ಕೂಡ ನಿಮ್ಮ ಜೊತೆಯಾಗತ್ವೆ. ಇದು ನಿಮ್ಮೆಲ್ಲರ ನೆಚ್ಚಿನ FM ರೈನ್ ಬುಕ್, ಸದಾ ಕೇಳ್ತಾರೆ ಸುಮಧುರ ಗೀತೆಗಳಿಗಾಗಿ ಅಂತ ಹೇಳ್ತಾ ಪ್ರೇಮದ ಕಾಣಿಕೆ ಇಚ್ಛಿತದಿಂದ ಗೀತೆ ಮೂಡಿ ಬರ್ತಾ ಇದೆ. ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ಉದಯಶಂಕರ್ ಅವರು ನೀಡಿದ್ದಾರೆ, ಹಾಗೆ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

ಸಮಯ 10:42 ನೀವು ಕೇಳ್ತಾ ಇದ್ದೀರಾ. ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಅಂತ ಹೇಳ್ತಾ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪೋಷಕ ಪಾತ್ರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪೋಷಕ ಪಾತ್ರಗಳು ಅಂದರೆ ಎಷ್ಟು ತನ್ನದೇ ಆದ ಛಾಪನ್ನು ಮೂಡಿಸ್ತಾ ಇದ್ವು ಅಂತ ಅಂದರೆ ಈಗಲೂ ಅದನ್ನೆಲ್ಲ ತುಂಬ ನೆನಪಿಟ್ಕೊಂಡು ಪುನಃ ಸಿನಿಮಾ ನೋಡುವಂತಹ ಛಾಪನ್ನು ಮೂಡಿಸುವಂಥದ್ದು. ಇನ್ನು ಪೋಷಕ ಪಾತ್ರ ಅಂದ ತಕ್ಷಣವೇ ನಮಗೆ ಮೊದಲು ಹೆಸರು ನೆನಪಿಗೆ ಬರುವಂತಹ ಹೆಸರು ಅಂತ ಅಂದರೆ ಅದು ಸಿ ಅಶ್ವಥ್ ಅವ್ರದ್ದು. ಅವರ ನಟನೆಯಂತೂ ಇನ್ನೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಹಾಗೇ ಇದೆ. ನಾಗರಹಾವಿನ ಚಾಮಯ್ಯ ಮೇಷ್ಟ್ರು ಪಾತ್ರ ಆಗಿರ್ಬೋದು ಅಥವಾ ಶಬ್ದವಿಧಿ ಚಿತ್ರದ ಡ್ಯುಯಲ್ ರೋಲ್ ಆಗಿರ್ಬೋದು, ಅಸಹಜ ನಟನೆ. ತಂದೆಯಂತೆ ಮಮತಾಮಯಿ ಪಾತ್ರನಾದರೂ ಮಾಡ್ತಾರೆ, ಹಾಗೆ ಮಾವನಂತೆ ಸಹಜ ಸರಳ ನಟನೆ ಕೂಡ ಇವರು ಮಾಡ್ತಾರೆ. ಎಲ್ಲವೂ ಈಗಲೂ ಯುವ ಪ್ರತಿಭೆಗಳಿಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ನಿಮಗೆ ಯಾವ ಪೋಷಕ ಕಲಾವಿದರು ನೆನಪಾಗ್ತಾ ಇದ್ದಾರೆ, ಯಾರಿಷ್ಟ ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480091013 9480101013. ನಿಮ್ಮ ಸಂದೇಶಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ನಾಗರಹಾವು ಈ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಜಿ ಉದಯಶಂಕರ್ ಅವರು ಸಾಹಿತ್ಯವನ್ನು ನೀಡಿದ್ದಾರೆ, ಹಾಗೆ ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್ ಅವರು ಮಾಡಿದ್ದಾರೆ. ಕೇಳ್ತಾರೆ ಇದು ನಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ.

ಮುಟ್ಟಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಸಮಯ ಆಗಿದೆ 10:21. ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ FM ರೈನ್ಬೋ ಸಿರಿಜಿಟಿ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಸಪೋರ್ಟಿಂಗ್ ರೋಲ್ ಅಥವಾ ಪೋಷಕ ಪಾತ್ರಧಾರಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲೂ ಸಾಕಷ್ಟು ಜನ ಪೋಷಕ ಕಲಾವಿದರು ನಮ್ಮ ಕನ್ನಡ ಚಿತ್ರರಂಗದಲ್ಲಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ ಸುಧೀರ್ ಅವರಾಗಿರ್ಬೋದು, ತೋದೀಪ ಶ್ರೀನಿವಾಸ ಅವರಾಗಿರ್ಬೋದು, ಸುಂದರ್ ರಾಜ್, ದಿನೇಶ್, ಧೀರೇಂದ್ರ ಗೋಪಾಲ್, NS ರಾವ್, ಉಮಾಶ್ರೀ, ಹೀಗೆ ಸಾಕಷ್ಟು ಕಲಾವಿದರು, ದೊಡ್ಡ ಪಟ್ಟಿನೇ ಇದೆ. ಇವರೆಲ್ಲ ಸಿನಿಮಾದಲ್ಲಿ ಇದ್ದಾರೆ ಅಂತ ಅಂದರೆ ಒಂದು ಫುಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಪಾತ್ರಕ್ಕೆ ಜೀವವನ್ನು ತುಂಬಿ ನಟಿಸ್ತಾ ಇದ್ದಂಥವರು ಇವರೆಲ್ಲರೂ. ನಾಯಕ ನಟ ಅಥವಾ ನಾಯಕ ನಟಿ ಎಷ್ಟು ಮುಖ್ಯನೋ ಹಾಗೆ ನಾವು ಸಿನಿಮಾ ಅಂತ ಬಂದರೆ ಇವರನ್ನು ಕೂಡ ಅಷ್ಟೇ ಹುಡುಕ್ತಾ ಇದ್ದಂತಹ ಸಿನಿಮಾಗಳು ಸಾಕಷ್ಟಿವೆ. ನೀನು ಹೇಳ್ತೀರಾ, ನಿಮಗೂ ಕೂಡ ಹಾಗೆ ಅನಿಸಿದೆಯಾ? ಖಂಡಿತ ನಮಗೆ ವಾಟ್ಸಪ್ ಮಾಡಿ ತಿಳಿಸಿ. 9480091013 ಈ ನಂಬರ್ಗೆ ಖಂಡಿತ

ಸಂದೇಶದೊಂದಿಗೆ ತಿಳಿಸಿ. ಹಾಗೆ ನಿಮಗೆ ಯಾವ್ದಾದ್ರು ಹಾಡನ್ನು ಕೇಳಬೇಕು ಅಂತ ಅನಿಸ್ತಾ ಇದ್ರೆ ಖಂಡಿತ ಅದನ್ನು ಕೂಡ ತಿಳಿಸಿ ಅಂತ ಪ್ರಸಾರ ಮಾಡೋದಕ್ಕೆ ನಾನು ನಿಮ್ಮ ಅಜ್ಜೆ ರೆಡಿಯಾಗಿದ್ದೀನಿ. ಹಾಗೆ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಿಂಗಾಪುರ್ನಲ್ಲಿ ರಾಜಾಕುಳ ಈ ಚಿತ್ರದಿಂದ ಕೇಳ್ತಾರೆ. ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಮನವೆಲ್ಲೋ.

0: ಹೇಗೆ ನೀನಿರು ಎಂದು ಸ್ನೇಹದಿಂದಿರು.
1: So what is life? Life is a game. Then play it as a
0: ಹಗಲು ಇರು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ aakashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 10:29:55. ಸಾಕಷ್ಟು ಸಂದೇಶಗಳು ಬಂದು ನನ್ನನ್ನು ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ನಮಗೆ ಎನ್ ಎಸ್ ರಾವ್ ಅವರು ತುಂಬಾ ಇಷ್ಟ ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಅವರು ಮಂಡ್ಯ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ಎನ್ ಎಸ್ ರಾವ್ ಹಾಗೆ ಉಮಾಶ್ರೀ ಅವರ ಪಾತ್ರಗಳಂತೂ ತಮಗೆ ಇನ್ನೂ ಕೂಡ ನಮ್ಮ ಮಗುವಿನಲ್ಲಿ ಒಂದು ಸಣ್ಣ ನಗುವನ್ನು ಈಗಲೂ ಕೂಡ ತರಿಸುವಂತಹ ಅದ್ಭುತ ಪಾತ್ರಧಾರಿಗಳು. ಹಾಗೆ ನಮಗೆ ಸಂಪತ್ ಹಾಗೆ ಅಶ್ವಥ್ ಇವರು ಇಬ್ಬರ ಪೋಷಕ ಪಾತ್ರಗಳು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಬ್ಬರು ಅದ್ಭುತ ಕಲಾವಿದರು. ಹಾಗೆ ಇಳಕಲ್ನಿಂದ ನಾಗಪ್ಪ ಕರ್ಲಿ, ಲಕ್ಷ್ಮೀದೇವಿ ಕರ್ಲಿ ಇವರು ಕೂಡ ನನಗೆ ರಾಜಾನಂದ್ ಅವರ ಪಾತ್ರ ಬಹಳನೇ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶುಭೋದಯಗಳು ಪ್ರಿಯಾಂಕ ಮ್ಯಾಮ್ ಅವರು, ಉಷಾ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಿ ಅಶ್ವಥ್ ಅಲ್ಲ, ಕೇಸ್ ಅಶ್ವಥ್ ಅಂತ ಹೇಳ್ತಾ ಇದ್ದಾರೆ. ಓ ಸಾರಿ, ನಾನು ಮಾತಿನ ಬರದಲ್ಲಿ ಬಹುಶಃ ಸಿ ಅಶ್ವಥ್ ಅಂತ ಹೇಳಿರ್ಬೋದು, ದಯವಿಟ್ಟು ಕ್ಷಮೆ ಇರಲಿ. ಕೆ ಎಸ್ ಅಶ್ವಥ್ ಅವರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಹೌದು, ನೀವು ಹೇಳ್ದಂಗೆ ಸಿ ಅಶ್ವಥ್ ಅವರು ಮ್ಯೂಸಿಕ್ ಕಂಪೋಸರ್, ಹಾಗೆ ಭಾವಗೀತೆ ಸಂಗೀತಕಾರರು, ಅದ್ಭುತ ಕಲಾವಿದರು. ಹಾಗೆ ಮತ್ತೊಬ್ಬರು ಸಂದೇಶವನ್ನ ಕಳಿಸ್ಕೊಟ್ಟೇರಿ ಹೇಳ್ತಾ ಇರೋದೆ, ವೆರಿ ವೆರಿ ಗುಡ್ ಮಾರ್ನಿಂಗ್ ಎಫ್ ಎಂ ರೈನ್ಬೋ ಅಂತ ಹೇಳಿ ಗಿರೀಶ್ ಅವರು ದಾವಣಗೆರೆಯಿಂದ ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಗೆ ಕೆ ಎಸ್ ಅಶ್ವಥ್ ಅವರು ಅಂದರೆ ತುಂಬಾ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯೋಗೇಶ್ ಹೆಚ್ ಸಿ ಅವರು ಚಾಮರಾಜನಗರದಿಂದ, ಹಾಗೆ ತಮಗಾಗಿ ಒಂದು ಗೀತೆಯನ್ನು ಕೂಡ ಕೇಳಿದ್ದಾರೆ. ಮತ್ತೊಬ್ಬರು ಅಶ್ವಥ್ ಅವರು ಅದ್ಭುತ ಕಲಾವಿದರು, ಅವರ ಪಾತ್ರಗಳೆಲ್ಲವೂ ನಮಗೆ ತುಂಬಾ ಇಷ್ಟ ಅಂತ ಹೇಳಿ ಅಮರಾವತಿ ಹರಿಕುಮಾರ್ ಅವರು ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ರೆ ತುಂಬ ಖುಷಿಯಾಯಿತು. ಹಾಗೆ ನಿಮಗೆ ಯಾವ ಪಾತ್ರಗಳು ತುಂಬಾ ಖುಷಿ ಕೊಟ್ಟವು, ಅಥವಾ ಯಾವ ಪಾತ್ರಗಳು ಇನ್ನೂ ನನ್ನ ನೆನಪಿನಲ್ಲಿ ಹಾಗೆ ಇದೆಯಪ್ಪ, ಆ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತೂ ನನಗೆ ಈಗಲೂ ಕೂಡ ನೆನಪಾಗ್ತಾರೆ, ಅವರ ಕೆಲವೊಂದು ಪಾತ್ರಗಳಂತೂ ನನ್ನ ಕಣ್ಣ ಮುಂದೆ ಇನ್ನೂ ಹಾಗೆ ಇದೆ ಅನ್ನೋ ರೀತಿ ಇದ್ದರೆ ಖಂಡಿತ ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9408090103 9408090103. ಮತ್ತೊಂದು ಗೀತೆ, ಸೊಗಸಾದ ಸಮುದ್ರ ಗೀತೆಗಳು ನಿಮ್ಮ ಎಫ್ ಎಂ ರೈನ್ಬೋನಲ್ಲಿ. ಎಸ್ ಪಿ ಸಾಂಗ್ಲಿಯ ನಕ್ಷತ್ರದಿಂದ ಈ ಗೀತೆ ಮೂಡಿ ಬರ್ತಾ ಇದೆ. ಜೇಸುದಾಸ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ. ಸದಾ ಟ್ಯೂನಿನ್ ಆಗಿರಿ, ಇದು ನಮ್ಮೆಲ್ಲರ ಫೇವ್ರೇಟ್ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ಲೂ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 10:41:44. ಕೆಲವೊಂದು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳೆಲ್ಲವೂ ತುಂಬ ಅದ್ಭುತವಾಗಿದೆ ಅಂತ ಹೇಳಿ ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕಾ, ವಿಮರ್ಶ್ ಇವರೆಲ್ಲರೂ ರಾಜಾಜಿನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕನ್ನಡ ಚಂದನವನದಲ್ಲಿ ಎಂಥ ಟಾಪ್ ನಾಯಕ ನಾಯಕ ನಟಿಯರಿಗಿಂತಲೂ ಕೂಡ ದೊಡ್ಡ ದೊಡ್ಡ ಪೋಷಕ ಕಲಾವಿದರು ಆಗಲೂ ಈಗಲೂ ಎಂತಹ ಅದ್ಭುತ ಪಾತ್ರಗಳನ್ನು ನಿಭಾಯಿಸಿದ್ದಾರೆ ಅಂದರೆ ಎಷ್ಟೋ ಚಿತ್ರಗಳು ಅವರಿಂದ ಗೆದ್ದಿದೆ. ಉದಾಹರಣೆಗೆ ಹೇಳಬೇಕಂದ್ರೆ ದಿನೇಶ್ ಅವರಾಗಿರ್ಬೋದು, ಎಂ ಪಿ ಶಂಕರ್ ಅವರಾಗಿರ್ಬೋದು, ಈ ಥರ ದೊಡ್ಡ ಲಿಸ್ಟೇ ಇದೆ. ಈಗಲೂ ಇವರನ್ನು ನಾವು ನೆನೆಸ್ಕೋತೀವಿ ಅಂತ ಹೇಳಿ ಚಿದಾನಂದ್ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ನಿಮ್ಮ ಮಾತು 100% ಸತ್ಯ. ಹಾಗೆ ನಮಗೆ ನಾಗರಹಾವು ಚಿತ್ರದ ಚಾಮಯ್ಯನಾಗಿ, ಹಾಗೆ ಕಸ್ತೂರಿ ನಿವಾಸದ ರಾಮಯ್ಯನಾಗಿ ಅಶ್ವಥ್ ನಡೆಸಿದ ಪಾತ್ರ ಮರೆಯಲಾಗಲ್ಲ, ಅದು ತುಂಬಾ ಅದ್ಭುತವಾಗಿದೆ, ನಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಗೆ ದತ್ತಣ್ಣ ಅವರು ಎಲ್ಲ ಮೂವಿಲಿ ತುಂಬಾ ಇಷ್ಟ, ಹಾಗೆ

0: ಶಮ ಬಾಲಮ್ಮ ಉಲ್ಟಾ ಪಲ್ಟಾದಲ್ಲೊತ್ತು ತುಂಬಾ ಅದ್ಭುತವಾಗಿ ಇವರ ಪಾತ್ರ ಇಷ್ಟ ಆಗಿದೆ ನಮಗೆ ಅಂತ ಹೇಳಿ ಆನಂದ್ ಅವರು ಬಸ್ರೂರಿನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಈ ಶುಭೋದಯ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಸುಮಿತ್ರಾ ಕೆಂಪರಾಜು ಅವರು ಅನ್ನಪೂರ್ಣೇಶ್ವರಿ ನಗರದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕಾರ್ಯಕ್ರಮ ನಾವು ಕೂಡ ಕೇಳ್ತಾ ಇದ್ದೀವಿ. ಹಾಡುಗಳೆಲ್ಲವೂ ತುಂಬಾ ಅತ್ಯುತ್ತಮವಾಗಿದೆ. ಹಾಗೆ ಪೋಷಕ ಕಲಾವಿದರನ್ನು ನೆನಪಿಸ್ತಿರುವುದಕ್ಕೆ ತುಂಬಾ ಧನ್ಯವಾದಗಳು. ತುಂಬಾ ಪೋಷಕರವಾದ ಕಲಾವಿದರಾಗಿರ್ಬೋದು, ಉಮಾಶ್ರೀ, ದಿನೇಶ್, ರಾಜಾನಂದ್ ಇವರೆಲ್ಲರೂ, ಎಂ ಪಿ ಶಂಕರ್, ಎಲ್ಲರೂ ನಮಗೆ ತುಂಬಾ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿರೋರು ಯಶಸ್ವಿನಿಯವರು, ಗಿರಿಜಮ್ಮ, ಅನ್ನಪೂರ್ಣ, ಎನ್ ಎಸ್ ಬಡಾವಣೆ, ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಎಲ್ಲರಿಗೂ ಅಷ್ಟೇ, ಪೋಷಕ ಕಲಾವಿದರು ಹೇಗೆ ಮೋಡಿ ಮಾಡಿರ್ತಾರೆ ಅಂದರೆ ಮರೆಯೋಕೆ ಆಗಲ್ಲ ಅವರ ಪಾತ್ರಗಳನ್ನು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನೋಡೋದಾದರೆ ಸ್ಕ್ರೀನ್ ಟೈಮು ಅಷ್ಟೇ, ತುಂಬ ಕಡಿಮೆ ಸ್ಕ್ರೀನ್ ಟೈಮ್ ತೊಗೊಂಡಿದ್ರು ಕೂಡ ಅವರ ಪಾತ್ರಗಳು ಮಾತ್ರ ನಮ್ಮ ನೆನಪಿನಲ್ಲಿ ಹಾಗೆ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಬೆಟ್ಟದ ಹೂವಿನ ಪಾತ್ರಧಾರಿಯಾದ ಸದಾಶಿವ ಬ್ರಹ್ಮವರ್ ಇವರು ಕೂಡ ಅಷ್ಟೇ, ಕೆಲವೇ ಕ್ಷಣಗಳು ಕಾಣಿಸಿಕೊಂಡ್ರು, ಸ್ಕ್ರೀನ್ ಟೈಮ್ ಕಡಿಮೆ ಇದ್ರು ಕೂಡ ನಮಗೆ ಇವರ ಪಾತ್ರ ಎಷ್ಟು ಚೆನ್ನಾಗಿದೆ, ಎಷ್ಟು ನೆನಪಲ್ಲಿರುವಂಥದ್ದು ಪಾತ್ರ. ಹಾಗೆ ಎಷ್ಟೊಂದು ಓದ್ಕೊಂಡು ಮಾಡಿಕೊಂಡು ಕೆಲಸವೆಲ್ಲ ಮಾಡಿಕೊಂಡು ಆದರೂ ಚಿತ್ರರಂಗದ ಪ್ರೇಮ ಮಾತ್ರ ಇವರನ್ನ ಬಿಡಲಿಲ್ಲ. ನಾನು ಚಿತ್ರರಂಗಕ್ಕೆ ಬರಬೇಕು, ಅಭಿನಯ ಮಾಡಬೇಕು ಅಂತ ಹೇಳಿ ಪೋಷಕ ಕಲಾವಿದನಾಗಿ ಅದ್ಭುತ ಪ್ರತಿಭೆಯನ್ನು ತೋರಿಸ್ತವ್ರಂಥವರು ದತ್ತಣ್ಣ ಅವರು. ಅವರ ಒಂದೊಂದು ಪಾತ್ರಗಳು ಅಷ್ಟೇ, ಕಾಮಿಡಿಯಲ್ಲಾಗಿರ್ಬೋದು ಅಥವಾ ಒಂದು ಎಮೋಷನಲ್ ಪಾತ್ರಗಳಾಗಿರ್ಬೋದು, ಎಷ್ಟು ಅತ್ಯುತ್ತಮ ಆಗಿರುತ್ತೆ ಅಂತ ಅಂದರೆ ನೋಡ್ತಾ ಇದ್ರೆ ನಾವು ಅವರಿಗೆ ಬೇಗ ಕನೆಕ್ಟ್ ಆಗಿಬಿಡ್ತೀವಿ ಅಂತ ಅನಿಸುತ್ತೆ. ನೀವೇನಂತೀರಾ? ನಿಮಗೂ ಕೂಡ ಅನಿಸಿಕೆ ಅಭಿಪ್ರಾಯಗಳಿದ್ರೆ ನಮಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ಬೆಟ್ಟದ ಹೂ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದರೆ ಜಿ ಉದಯಶಂಕರ್ ಅವರು, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ. ಟ್ಯೂನಿನ್ ಆಗ್ರಿ, ಇದು ನಮ್ಮೆಲ್ಲರ ಫೇವರೇಟ್ ಎಫ್ಎಂ ರೈನ್ಬೋ.
1: ನಾನು
2: ಐ,
1: ನೀನು
2: ಯು,
1: ಕಾಡು
2: ಫಾರೆಸ್ಟ್,
1: ಬೆಟ್ಟ
2: ಮೌಂಟೇನ್,
1: ಹೂ
3: ಫ್ಲವರ್,
1: ಬೆಟ್ಟದ ಹೂ
2: ಮೌಂಟೇನ್ ಫ್ಲವರ್.
1: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಎಲ್ಲಿ ಇನ್ನೊಂದ್ಸಲ ಹೇಳು.
1: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್.

0: ವೇಟ್ ಒನ್ ಮಿನಿಟ್, ಐ ಟೆಲ್ ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ ಟನ್ ಟನ್ ರೂಪಿ ಟೇಕಿಂಗ್, ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ ಟನ್ ಟನ್ ರೂಪಿ ಟೇಕಿಂಗ್, ಆಲ್ ದಿ ಮನಿ ಮದರ್ ಕೀಪಿಂಗ್, ಎಂಪೈ ಓನ್ಲಿ ಐ ರಿಸೀವಿಂಗ್.
1: ಇರಲಿ
0: ಸನ್.

ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್ ಟೂ ಮೆನಿ ವರ್ಡ್ಸ್ ವೇಟ್ ಒನ್ ಮಿನಿಟ್ ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್ ಡೈಲಿ ಡೈಲಿ ಕೌಂಟಿಂಗ್ ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್ ಡೈಲಿ ಡೈಲಿ ಕೌಂಟಿಂಗ್ 10 ರುಪೀಸ್ ಆಫ್ಟರ್ ಜಾಯಿನಿಂಗ್ ರೋಮೋ

ಟ್ಯೂನ್ ಮಾಡಿದರೆ ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಅಂತ ಹೇಳ್ತಾ ಸಮಯ ಆಗಿದೆ 10:49:02. ಸಿನಿಚಿಟಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಪೋಷಕ ಕಲಾವಿದರ ಬಗ್ಗೆ ನಾವು ಮಾತಾಡ್ತಿದ್ವಿ. ಇತ್ತೀಚಿನ ಸಿನಿಮಾಗಳಲ್ಲಂತೂ ರವಿಶಂಕರ್ ಅವರಾಗಿರ್ಬೋದು, ಅಚ್ಯುತ್ ಕುಮಾರ್ ಅವರು, ಗೋಪಾಲಕೃಷ್ಣ ದೇಶಪಾಂಡೆ ಅವರು, ರಂಗಾಯಣ ರಘು ಅವರು, ಎಲ್ಲರ ಆ್ಯಕ್ಟಿಂಗು ನೋಡ್ತಾ ಇದ್ರೆ ಇಟ್ಸ್ ಅ ವಂಡರ್ಫುಲ್ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರು ಒಂದೊಂದು ಸಿನಿಮಾದಲ್ಲಿ ತಮ್ಮ ಮೂಡಿಯನ್ನು ಮಾಡಿದ್ದಾರೆ, ಹಾಗೆ ಸಾಲು ಸಾಲು ಪ್ರಶಸ್ತಿಗಳನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಈ ಅದ್ಭುತ ಪ್ರತಿಭೆಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ನಮಗೆ ತುಂಬ ಖುಷಿ ಕೊಡುವಂಥ ವಿಷಯ. ನಾವೇ ಅದೃಷ್ಟವಂತರು ಅಂತ ಹೇಳ್ಬೋದು. ಕೆಲವೊಂದು ಮೆಸೇಜ್ಗಳು ಬಂದಿದೆ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಸಿನಿಜಿಟಿ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಅವರು ಮಂಡ್ಯದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಉಮಾಶ್ರೀ ಅವರು ಒಬ್ಬ ಗ್ರೇಟ್ ಕಲಾವಿದೆ, ನನಗೆ ಅವರ ಎಲ್ಲ ಪಾತ್ರಗಳು ತುಂಬ ಇಷ್ಟ. ಹಾಗೆ ಸುಧೀರ್ ಸರ್ ಆಗಿರ್ಬೋದು, ಅವರು ಕೂಡ ತುಂಬ ಇಷ್ಟ. ರಣಧೀರ ಚಿತ್ರದಲ್ಲಿ ಅವರ ನಟನೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುಳಾ ಗಿರೀಶ್ ಅವರು ದಾವಣಗೆರೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅನು ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನನಗೂ ಕೂಡ ಅಷ್ಟೇ, ಇತ್ತೀಚೆಗೆ ಅಚ್ಯುತ್ ಕುಮಾರ್ ಅವರ ಆ್ಯಕ್ಟಿಂಗು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇತ್ತೀಚಿನ ಚಿತ್ರಗಳಲ್ಲಿ. ಹೌದು. ಹಾಗೆ ಇನ್ನೊಬ್ಬರು ಶ್ರೀ ಹೋಬಳೆಯ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ವಿ, ಹಾಡುಗಳೆಲ್ಲ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ರಿ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ಅದ್ಭುತ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ರಾಜಕುಮಾರ ಛತ್ರದಿಂದ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಈ ಗೀತೆ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಸಂತೋಷ್ ಆನಂದರಾಮನ್ ಅವರು, ಹಾಗೆ ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

ಸಮಯ 10:53:48 ನೀವು ಟ್ಯೂನ್ ಮಾಡಿದ್ರಿ. ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಇದಾಗಿತ್ತು ಹಿಂದಿನ ಸಿನಿ ಚಿಟೆ ಕಾರ್ಯಕ್ರಮ. ಕಾರ್ಯಕ್ರಮ ಹಾಡುಗಳೆಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಇಂದು ಸ್ಟುಡಿಯೋಯಿಂದ ಹೊರಡೋ ಸಮಯ ಆಗಿದೆ. ನಾನು ಎಲ್ಲರಿಗೂ ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ಕಾರ್ಯಕ್ರಮ ಕೇಳ್ತಾ ಇರಿ, ಸುಮಧುರ ಗೀತೆಗಳು ಮನೋರಂಜನೆಗಾಗಿ ನಮ್ಮ ಎಫ್ಎಂ ರೈನ್ಬೋನ ಟ್ಯೂನಿನ್ ಆಗಿರಿ ಅಂತ ಹೇಳ್ತಾ ಇದು ನಮ್ಮೆಲ್ಲರ ಫೇವ್ರೇಟ್ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಆಪ್ ಕಿ ಪಸಂದ್ ಅಲ್ಲಿ ನಾವಿದ್ದೇವೆ. ಆಪ್ ಕಿ ಪಸಂದ್ ಸೋಮವಾರದಿಂದ ಶನಿವಾರದ ತನಕ 11 ಗಂಟೆಯಿಂದ 12 ಗಂಟೆ ತನಕ ನಿಮ್ಮ ಪ್ರೀತಿಯ ಸ್ಟೇಷನ್ ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಬರುತ್ತೆ. ಮತ್ತೆ ಈ ಹೊತ್ತಿನಲ್ಲಿ ನೀವು ನಿಮ್ಮಿಷ್ಟದ ನಿಮ್ಮ ಫೇವರೇಟ್ ಆದಂತಹ ಹಳೆಯ ಹಿಂದಿ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸಬಹುದು. ಪ್ರತಿದಿನವೂ ಕೂಡ ಹೊಸದೆನಿಸುವಂತಹ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸ್ತೀರಿ. ಆದರೆ ಈ ಎಲ್ಲ ಗೀತೆಗಳನ್ನೂ ಕೂಡ 100ಅಲ್ಲ 500ನೇ ಸಲ ಕೇಳ್ತಾ ಇದ್ರೂ ಕೂಡ ಪ್ರತಿ ಸಲ ಅದರ ಮೇಲೆ ಪ್ರೀತಿಯಾಗುತ್ತೆ, ಮಮತೆ ಹುಟ್ಟತ್ತೆ. ವಾವ್, ಎಂಥ ಕಾಲ ಎಂಥ ಕಾಲ ಅಂತ ಅನ್ಸುತ್ತೆ. ಯಾರು ಒಪ್ಲಿ ಬಿಡ್ಲಿ, 1950, 60, 70, 80 ದಶಕದ ಹಳೆಯ ಹಿಂದಿ ಇರಬಹುದು, ಕನ್ನಡ ಗೀತೆಗಳಿರಬಹುದು, ಕೇಳೋದಂತೂ ನಿಜಕ್ಕೂ ಕಿವಿಗೆ ಎಂತಹ ಒಂದು ಸುಶ್ರಾವ್ಯವಾದ ಸಂಗೀತದ ಹಬ್ಬ ಅಲ್ವಾ? ಕೇಳ್ತಾನೆ ಇರಬೇಕು ಅಂತ ಅನಿಸುವಂತಹ ಗೀತೆಗಳು, ಅಂತಹ ಗೀತೆಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸ್ತೀರಿ. ಮತ್ತೆ ತಡ ಯಾಕೆ, 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಇಲ್ಲಿಗೆ ಕಳಿಸಿ. ಅಂದಹಾಗೆ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಇದೀಗ ಆನಂದ್ ಚಿತ್ರದಿಂದ ಜಿಂದಗಿ ಕೈಸಿ ಅನ್ನುವಂತಹ ಗೀತೆ, ಅದಾದ್ಮೇಲೆ ದೋಸ್ತಿ ಚಿತ್ರದಿಂದ ಗುಡಿಯಾ ಕಬ್ ತಕ್ ಅನ್ನುವಂತಹ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಕೇಳಿ ಬರುತ್ತೆ. ಮನಾಡೆ ಅವರ ವಾಯ್ಸ್ ಹಾಗೆ ಲತಾ ಮಂಗೇಶ್ಕರ್ ಅವರ ವಾಯ್ಸ್, ಯಾರಾದರೂ ಬೇಡ ಅನ್ನೋದಕ್ಕೆ ಸಾಧ್ಯನಾ?

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಆಪ್ಕಿ ಪಸಂದಲ್ಲಿ ನಾವಿದ್ದೇವೆ. ಆಪ್ಕಿ ಪಸಂದಲ್ಲಿ ತುಂಬ ಜನ ಪ್ರೀತಿಯಿಂದ ರಿಕ್ವೆಸ್ಟ್ಗಳನ್ನ ಕಳಿಸ್ತಾ ಇದ್ದೀರಿ. ಸ ಪ್ರೇಮ್ ನಮಸ್ಕಾರ್ ಅಂತ ಹೇಳ್ತಾ ಹೀರಾಮಣಿ ವರ್ಮಾ ಮತ್ತು ಕುಟುಂಬದವರು ಸಂದೇಶ ಕಳಿಸಿದ್ದಾರೆ. ಹಾಗೆ ರಘುನಾರಾಯಣ್ ಬೆಂಗಳೂರಿನಿಂದ ಶಶಿಕಲಾ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಸುಧಾ, ಜಯಶ್ರೀ, ಸುನಿಲ್ ರಾಜಾಜಿನಗರದಿಂದ ಮತ್ತು ಅನ್ಮೋಲ್ ಚಿತ್ರದ ಗೀತೆ ಬೇಕಿತ್ತು ಅಂತ ಹೇಳಿ ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಅನ್ಮೋಲ್ ಘಡಿ ಚಿತ್ರದ ಹಾಡು ಬೇಕು ಅಂತ ಸುಧಾಮೂರ್ತಿ ಅವರು ಕೆಹಳ್ಳಿ ಬೆಂಗಳೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ಎನ್ಆರ್ ಪ್ರಸಾದ್ ಅವರು ಇವತ್ತು ಡಬಲ್ ಬರ್ತ್ ಆನಿವರ್ಸರಿ, ಒಂದು ಗ್ರೇಟ್ ಆಕ್ಟರ್ ವಿನೋದ್ ಖನ್ನಾ ಅವರದ್ದು, ಹಾಗೆಯೇ ಮತ್ತೊಂದು ಆನಿವರ್ಸರಿ ಕೂಡ ಇದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಯಾರದ್ದು ಮತ್ತಿನ್ನೊಬ್ಬರದು ಅಂತ ಅಂದರೆ ಬ್ರಿಜ್ ಸದಾನ ಅವರದ್ದು, ನಿರ್ಮಾಪಕರು ಹಾಗೆ ನಿರ್ದೇಶಕರು ಇವರ ಕುರಿತಾಗಿ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಮತ್ತಷ್ಟು ಜನ ಸಂದೇಶ ಕಳಿಸ್ತಾ ಇದ್ದೀರಿ. ಮೇಲಿನ ಹಾಡನ್ನು ಪ್ರಸಾರ ಮಾಡ್ತೀರಾ ಮತ್ತೊಮ್ಮೆ ಕೋರಿಕೊಳ್ತಾ ಇದ್ದೀನಿ ಅಂತ ಗೋವಿಂದ ಮೆನನ್ ಕೋಲಾರದಿಂದ. ಹಾಗೆ ನನಗಾಗಿ ಒಂದು ಗೀತೆ ಬೇಕಿತ್ತಲ್ಲ, ನಾನು ಕೇಳಿದಂಥ ಗೀತೆಯನ್ನು ಕೇಳಿಸಿದ ಪದ್ಮಶ್ರೀಧರ್ ಪನ್ನಗ ಅವರು ಮತ್ತು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ, ಮಂಜುಳಾ ಗಿರೀಶ್ ದಾವಣಗೆರೆಯಿಂದ, ಹಾಗೆಯೇ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ರಾಶಿ ರಾಶಿ ಸಂದೇಶಗಳು ನಮ್ಮ ಕಡೆಗೆ ಹರಿದು ಬರ್ತಾ ಇದೆ. ಆಪ್ಕಿ ಪಸಂದ್ ಅಂದರೆ ಹಾಗೇನೆ, ನಿಮ್ಮಿಷ್ಟದ ಗೀತೆಗಳು ಅಂತ ಹೇಳಿದರೆ ಯಾರಾದರೂ ನೆನಪು ಮಾಡಿಕೊಳ್ಳದೇ ಇರೋದಕ್ಕೆ ಸಾಧ್ಯನಾ? ಅದೇನೆ ಇರಲಿ, ವಿನೋದ್ ಖನ್ನಾ ಅವರ ಬಗ್ಗೆ ಸಾಕಷ್ಟು ಮಾಹಿತಿ ನಮಗೆ ಎಲ್ಲ ಕಡೆ ಸಿಗ್ತಾನೆ ಹೋಗುತ್ತೆ. ಹಿಂದಿ ಚಿತ್ರರಂಗದ ಅತ್ಯಂತ ಮರೆಯಲಾರದ ನಟ ಅವರು ಅಂತ ಹೇಳಬಹುದು. ಯಾವುದೇ ಒಂದು ಪಾತ್ರದಲ್ಲಾದರೂ ಕೂಡ, ಅದು ಖಳನಾಯಕನ ಪಾತ್ರ ಇರಬಹುದು ಅಥವಾ ಹಾಸ್ಯರಸ ಇರಬಹುದು, ನವರಸಗಳಲ್ಲಿ ಅವರು ಸಾಧಿಸಿಕೊಂಡಿದ್ದಂತಹ ಸಿದ್ಧಿಯೇ ಬಹುಶಃ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದೊರೆಯೋದಕ್ಕೆ ಕಾರಣ ಆಯಿತು ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ತುಂಬಾ ಹ್ಯಾಂಡ್ಸಮ್ ಆದಂಥ ನಟ, ಅಷ್ಟು ಚಂದದ ನಟನೆ, ಅಷ್ಟು ಚಂದದ ಭಾವಾಭಿವ್ಯಕ್ತಿ, ಇಷ್ಟೆಲ್ಲ ಸಾಧಿಸಿದಂತಹ ವ್ಯಕ್ತಿಗೆ ಅವರ ಫೇವರೇಟ್ ಚಿತ್ರ ಯಾವುದಂತೆ ಗೊತ್ತಾ? ಅವರ ಕೊನೆಯ ಇಂಟರ್ವ್ಯೂ ಒಂದರಲ್ಲಿ ಹೇಳ್ತಾರೆ, ನನ್ನ ಇದುವರೆಗಿನ ಬೆಸ್ಟ್ ಸಿನಿಮಾ ಅಂದರೆ ಗುಲ್ಜಾರ್ ಸಾಬ್ ಅವರ ಮೇರೆ ಅಪ್ನಿ ಚಿತ್ರ. ಇದರಲ್ಲಿ ನನ್ನ ಒಂದು ಅಂತರಾಳ ಏನಿದೆ, ನನ್ನ ಒಂದು ಮನಸ್ಥಿತಿ ಏನಿದೆ, ಅದನ್ನು ಬಹಳ ಚೆನ್ನಾಗಿ ಸೋಷಿಯಲ್ ಥೀಮ್ ಇರುವಂತಹ ಚಿತ್ರದಲ್ಲಿ ಪ್ರಕಟಪಡಿಸಿದ್ದಾರೆ ನಿರ್ದೇಶಕರು. ಹಾಗೆಯೇ ತುಂಬ ಕಡೆ ನನಗೂ ಮತ್ತು ಅಮಿತಾಬ್ ಬಚ್ಚನ್ ಅವ್ರಿಗೂ ಆಗ್ತಿರಲಿಲ್ಲ ಅನ್ನೋಂಥ ಸುದ್ದಿ, ಸುಳ್ಳು ಸುದ್ದಿ, ಗಾಳಿ ಸುದ್ದಿಗಳೆಲ್ಲ ಹಬ್ಬಿತ್ತು. ಆದರೆ ಹಾಗೇನೂ ಇಲ್ಲ, ಅಮಿತಾಬ್ ಬಚ್ಚನ್ ಅಂದರೆ ನಿಜಕ್ಕೂ ಕೂಡ ಒಳ್ಳೆಯ ನಟ, ಅದ್ಭುತವಾದಂತಹ ನಟ. ನನಗೆ ಧರ್ಮೇಂದ್ರ ಮತ್ತು ಶತ್ರುಘ್ನ ಸಿನ್ಹಾ ಅವರ ಜೊತೆ ವರ್ಕ್ ಮಾಡೋದು ತುಂಬಾ ಇಷ್ಟ ಆಗ್ತಾ ಇತ್ತು, ಆ ಕಾರಣಕ್ಕೆ ಹೆಚ್ಚು ಸಿನಿಮಾಗಳಲ್ಲಿ ಅಲ್ಲಿ ಕಾಣಿಸ್ಕೊಂಡ್ರೆ. ಹಾಗೆ ನಾನು ಇವರ ಜೊತೆ ನಡೆಸಿದಂತಹ ಚಿತ್ರಗಳು ಕೂಡ ಸೂಪರ್ ಹಿಟ್ ಆಗ್ತಾನೆ ಬಂತು ಅಂತ ಹೇಳಿದ್ದಾರೆ. ಹಾಗೆ ಇವರು ಒಂದು ಸ್ವಲ್ಪ ವರ್ಷಗಳ ಕಾಲ ಅಧ್ಯಾತ್ಮದತ್ತ ವಾಲಿದ್ರು ಕೂಡ, ಅಧ್ಯಾತ್ಮದತ್ತ ವಾಲಿ ಮತ್ತೆ ವಾಪಸ್ ಆ್ಯಕ್ಟಿಂಗ್ಗೆ ಬಂದಾಗ ಇನ್ಸಾಫ್ ಮತ್ತು ಸತ್ಯಮೇವ ಜಯತೆ ಇದನ್ನು ಕೂಡ ಜನರು ತುಂಬ ಪ್ರೀತಿಯಿಂದ ಸ್ವೀಕರಿಸಿದ್ರು. ಮತ್ತು ಡಿಂಪಲ್ ಕಪಾಡಿ ಅವರ ಜೊತೆಗೆ ಇದ್ದಂಥ ನನ್ನ ರ್ಯಾಪು ಬಹಳಾ ಚೆನ್ನಾಗಿತ್ತು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಮೆಸೇಜ್ ಮಾಡಿಲ್ಲ ಅವರು ಅಂತ ಹೇಳ್ಕೊಂಡಿದ್ದಾರೆ ಅವರ

ಒಂದು ಕೊನೆಯ ಇಂಟರ್ವ್ಯೂನಲ್ಲಿ. ಹಾಗೆಯೇ ಅವರಿಗೆ ತುಂಬಾ ಇಷ್ಟ ಆಗಿದ್ದಂತಹ ಆಕ್ಟ್ರೆಸ್, ಬೆಸ್ಟ್ ಆಕ್ಟ್ರೆಸ್ ನನ್ನ ಜೊತೆಯಲ್ಲಿ ವರ್ಕ್ ಮಾಡಿದವರು ಅಂತ ಹೇಳಿದರೆ ಡಿಂಪಲ್ ಕಪಾಡಿಯಾ ಅಂತ ಅವರು ಹೇಳ್ಕೊಂಡಿದ್ದಾರೆ. ಮತ್ತಿನ್ನೊಬ್ಬರು ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟ ಆಯ್ತಂತೆ ವಿನೋದ್ ಖನ್ನಾ ಅವರಿಗೆ, ಅದು ಯಾರು ಅಂದರೆ ಹೇಮಾ ಮಾಲಿನಿ ಅವರು. ಅವರು ತುಂಬಾ ಪ್ರಬುದ್ಧವಾದಂತಹ ನಟಿ, ಹಾಗೆಯೇ ತುಂಬಾ ಒಂದು ಉತ್ಸಾಹಿ ವ್ಯಕ್ತಿ. ಹಾಗೆಯೇ ಅವರು ಮತ್ತಿನೊಬ್ಬರನ್ನ ಯಾರನ್ನೂ ಇಷ್ಟಪಟ್ಟಿದ್ರು ಅವರ ಕೋ ಆಕ್ಟರ್ಸಲ್ಲಿ ಅಂತ ಹೇಳಿದರೆ ಸಲ್ಮಾನ್ ಖಾನ್ ಅವರನ್ನಂತೆ. ಯಾಕೆಂದರೆ ಆತ ಚೈಲ್ಡ್ ಲೈಕ್, ಮಗುವಿನಂತಹ ವ್ಯಕ್ತಿ ಅಂತ ಹೇಳಿದ್ದಾರೆ. ಇವಿಷ್ಟು ಕೂಡ ವಿನೋದ್ ಖನ್ನಾ ಅವರನ್ನು ಬದುಕಿನ ಅಥವಾ ವ್ಯಕ್ತಿತ್ವದ ಚಿತ್ರಣ ಕಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಇಷ್ಟದ ನಟನ ಕುರಿತಾಗಿ ಕಲೆ ಹಾಕಿದಂತಹ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀವಿ. ಹೇಗನ್ನಿಸ್ತು ಸಂದೇಶ ಕಳಿಸಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಬೇಸಿಕಲಿ ಅವ್ರು ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಆಪ್ ಕಿ ಪಸಂದ್ ಅಲ್ಲಿ ಎನ್ ಆರ್ ಪ್ರಸಾದ್ ಅವರು ಇಂಟ್ರೆಸ್ಟಿಂಗ್ ಆದಂತಹ ಟ್ರಿವಿಯಾನ ಶೇರ್ ಮಾಡಿಕೊಂಡಿದ್ದಾರೆ. ಈ ಟ್ರಿವಿಯಾ ಯಾರ ಕುರಿತಾಗಿ ಅಂದರೆ ಅಶೋಕ್ ಕುಮಾರ್ ಅವರ ಕುರಿತಾಗಿ. ದಾದಾ ಮೂನಿ ಅಂತಲೇ ಪ್ರಖ್ಯಾತಿಯನ್ನು ಹೊಂದಿದಂತಹ ಇವರ ಒರಿಜಿನಲ್ ಹೆಸರು ಕುಮುದ್ಲಾಲ್ ಗಂಗೂಲಿ. ಕುಮುದ್ಲಾಲ್ ಗಂಗೂಲಿ ದಾದಾ ಮೋಹನಿ ಅಂತಲೇ ಖ್ಯಾತಿಯನ್ನು ಪಡೆದುಕೊಂಡ್ರು. 13 ಅಕ್ಟೋಬರ್ ಇವರ 115ನೇ ಬರ್ತ್ ಆನಿವರ್ಸರಿ ಅಂತ ಕೂಡ ಅವರು ನೆನಪು ಮಾಡಿಕೊಳ್ತಾ ಇದ್ದಾರೆ. ಇರಲಿ, ಹಾಗೆಯೇ ಅಶೋಕ್ ಕುಮಾರ್ ಅವರ ಬದುಕು ಎಷ್ಟು ಒಂದು ಬಗೆಯದ್ದಾಗಿತ್ತು ಅಂತ ಅಂದರೆ, ಯಾರೋ ಏನೋ ಕೆಲಸ ಮಾಡಿದರೆ ಮತ್ತಿನ್ಯಾರಿಗೋ ಲಕ್, ಇನ್ಯಾರಿಗೋ ಅದೃಷ್ಟ, ಇನ್ಯಾರಿಗೋ ಜೀವನದ ದಾರಿ ತೆಕ್ಕೊಳ್ಳೋದಕ್ಕೆ ಅದ್ಭುತವಾದಂತಹ ಉದಾಹರಣೆ ಅಂತ ಹೇಳಬಹುದು ಅಶೋಕ್ ಕುಮಾರ್ ಅವರ ಜೀವನ. ಅವರ ತಾಯಿ ಅಶೋಕ್ ಕುಮಾರ್ ಅವರಿಗೆ ಸದಾಕಾಲ ಹೇಳ್ತಿದ್ರಂತೆ, ಹೆಣ್ಣು ಮಕ್ಕಳಿಂದ ದೂರ ಉಳಿ, ಹೆಣ್ಣುಮಕ್ಕಳಿಂದ ದೂರ ಉಳಿ ಅಂತ. ಇದೇ ಕಾರಣಕ್ಕೆ ತುಂಬಾ ಸಂಕೋಚದ ಮುದ್ದೆಯಾಗಿ ಬೆಳೆದ್ರಂತೆ ಅಶೋಕ್ ಕುಮಾರ್ ಅವರು. ಯಾರ ಜೊತೆಯೂ ಹೆಚ್ಚಾಗಿ ಬೆರೀತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ, ತಮ್ಮಷ್ಟಕ್ಕೆ ತಾವು, ತಂಪಾಡಿಗೆ ತಾವು ಇರ್ತಾ ಇದ್ರಂತೆ. ಹೀಗೆ ತಮ್ಮಷ್ಟಕ್ಕೆ ತಾವು ಇರುವಂತಹ ಇವರಿಗೆ ಅದು ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದ್ದಂತಹ ಕೆಲಸವೊಂದನ್ನು ಇವರ ಭಾವ ಹುಡುಕೊಟ್ರಂತೆ. ಯಾರದು ಭಾವ ಅಂದರೆ ಶಶಿಧರ್ ಮುಖರ್ಜಿ ಅವರು. ಅವರ ಭಾವ ಹುಡುಕೊಟ್ಟಂತಹ ಕೆಲಸ ಯಾವುದು ಅಂದರೆ ಲ್ಯಾಬ್ ಅಸಿಸ್ಟೆಂಟ್ ಕೆಲಸ. ಕತ್ತಲ್ಲಿ ಆರಾಮಾಗಿ ಅವರಾಯಿತು, ಅವರ ಕೆಮಿಕಲ್ಸ್ ಆಯಿತು, ಅವರ ಕೆಲಸ ಆಯಿತು. ಹೀಗೆ ಇರುವಂತಹದ್ದನ್ನು ಅವರು ಹುಡುಕಿಕೊಟ್ಟಿದ್ರಂತೆ. ಬಾಂಬೆಯಲ್ಲಿ ಅವರು ಆರಾಮಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಹೋಗ್ತಿದ್ರಂತೆ. ಯಾವುದೇ ಅಂತರ್ಮುಖಿ ವ್ಯಕ್ತಿತ್ವದವರಿಗೆ ಇಂತಹ ಕೆಲಸ ತುಂಬಾ ಪ್ರಿಯವಾಗಿರುತ್ತೆ, ಮತ್ತು ತುಂಬ ಪ್ರಿಯವಾಗೇ ಮಾಡ್ತಾ ಹೋಗ್ತಾ ಇದ್ರು. ಆದರೆ ನೋಡಿ, ಟ್ವಿಸ್ಟ್ ಹೆಂಗೆ ಬಂದಿದೆ ಅಂತಂದರೆ, ಜೀವನ್ನಯ್ಯ ಚಿತ್ರೀಕರಣ ನಡೀತಾ ಇತ್ತು 1936. ಅದಕ್ಕೆ ಒಂದು ಸಲವೂ ಕೂಡ ಗ್ಲ್ಯಾಮರ್ ಕಡೆಗೆ ವಾಲದಂತಹ ದಾದಾ ಮೋಹನಿ ಅವರು, ಅಶೋಕ್ ಕುಮಾರ್ ಅವರು ಹೀರೋ ಆಗುವಂಥ ಸಂದರ್ಭ ಬಂದುಬಿಡ್ತು. ಏನಾಯಿತು ಅಂತಂದರೆ, ಒರಿಜಿನಲ್ ಆ್ಯಕ್ಟರ್ಸ್ ಇಬ್ಬರು ಪ್ರೀತಿಯಲ್ಲಿ ಬಿದ್ದುಬಿಟ್ರು. ಒರಿಜಿನಲ್ ಆ್ಯಕ್ಟರ್ಸ್ ಇಬ್ಬರು ಯಾರು ಅಂದರೆ ದೇವಿಕಾ ರಾಣಿ, ಹಾಗೆಯೇ ನಜ್ಮುಲ್ ಹಾಸನ್. ನಜ್ಮುಲ್ ಹಾಸನ್ ಅವರ ಜೊತೆಗೆ ದೇವಿಕಾ ರಾಣಿ ಹೀರೋಯಿನ್ನು, ಫಿಲಮ್ ಹೀರೋಯಿನ್ನು ನಿಜಕ್ಕೂ ಪ್ರೇಮದಲ್ಲಿ ಬಿದ್ದು ಓಡಿ ಹೋಗ್ಬಿಡ್ತಾಳೆ. ಹಾಗಾದಾಗ ಏನಾಗುತ್ತೆ, ಫಿಲಮ್ದು ಚಿತ್ರೀಕರಣ ಸ್ಟಾಪ್ ಆಗುತ್ತೆ. ಚಿತ್ರೀಕರಣ ಸ್ಟಾಪ್ ಆದಮೇಲೆ ಎಷ್ಟೋ ಕಷ್ಟಪಟ್ಟು ಡೈರೆಕ್ಟ್ರು ದೇವಿಕಾ ರಾಣಿಯನ್ನು ಒಪ್ಪಿಸಿ ವಾಪಸ್ ಕರ್ಕೊಂಡು ಬರ್ತಾರೆ. ಹಿಮಾಂಶು ರಾಯ್ ಅವರು ಒಪ್ಪಿಸಿ ವಾಪಸ್ ಕರ್ಕೊಂಡು ಬರ್ತಾರೆ ದೇವಿಕಾ ರಾಣಿನ. ಆದರೆ ಹೀರೋನ್ ಮಾತ್ರ ಅರ್ಜೆಂಟಾಗಿ ಹುಡುಕಲೇಬೇಕಾಗತ್ತೆ. ಆಗ ನೆನಪಿಗೆ ಬರೋದೇ ಇವರು, ದಾದಾ ಮೋಹನಿ ಅವರು. ದಾದಾ ಮೋಹನಿ ಅವ್ರನ್ನ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಬಂದು ಸಿನಿಮಾ ಮಾಡಿಸೋದಕ್ಕೆ ತಯಾರಿ ಮಾಡಿಸ್ತಾರೆ. ನೀವು ಮಾಡಲೇಬೇಕು ಅಂತ ಹೇಳಿ ಅವರ ಭಾವ ಶಶಿಧರ್ ಮುಖರ್ಜಿ ಅವರು ತುಂಬಾ ಅವರಿಗೆ ಒಪ್ಪಿಸಿ ಏನೇನೋ ಮಾಡಿ ಹಂಗು ಹಿಂಗು ಸೆಟ್ ಕರ್ಕೊಂಡು ಬರ್ತಾರೆ. ನೋಡಿದ್ರೆ ಹೆಣ್ಮಕ್ಳಿಂದ ದೂರ ಉಳಿ, ದೂರ ಉಳಿ ಅಂತ ಹೇಳಿದಂತಹ ತಾಯಿ ಮಾತೇ ಇವರ ಮನಸ್ಸಲ್ಲಿರುತ್ತೆ. ಮೊದಲ ಸೀನೆ ದೇವಿಕಾ ರಾಣಿಯವರ ಕುತ್ತಿಗೆಗೆ ಒಂದು ಚಿನ್ನದ ಸರವನ್ನು ತೊಡಿಸೋದಾಗಿರುತ್ತೆ. ಹಾಗೆ 4-5 ಟೇಕ್ ಆದರೂ ಕೂಡ ದಾದಾ ಮೋಹನಿ ಅವರಿಗೆ ಸರಿಯಾಗಿ ಚಿನ್ನದ ಸರ ತೊಡಿಸೋದಕ್ಕೆ ಆಗೋದಿಲ್ಲ. ಮಾಡಿರೋಂಥ ಹೇರ್ ಸ್ಟೈಲ್ ಎಲ್ಲ ಕೂಡ ಹಾಳಾಗ್ಬಿಡ್ತಾ ಇರುತ್ತೆ. ಹೀಗಿರುತ್ತೆ ಎಕ್ಸ್ಪೀರಿಯನ್ಸು. ಹೇಗೋ ಕಷ್ಟಪಟ್ಟು ಆ ಸಿನಿಮಾ ಕೂಡ ರಿಲೀಸ್ ಆಯಿತು, ಸುಮಾರಾಗಿ ಸಕ್ಸಸ್ನ ಕಾಣಿಸ್ತು. ಆದರೆ ಅದೇ ವರ್ಷ ಮತ್ತೊಂದು ಚಿತ್ರ ಇದೇ ಇಬ್ಬರ ಜೋಡಿಯಲ್ಲಿ ಬಂತು, ದೇವಿಕಾ ರಾಣಿ ಹಾಗೆಯೇ ದಾದಾ ಮೋಹನಿ ಅವರು ಇಬ್ಬರು ಸೇರಿ ಬಂದಂತಹ ಚಿತ್ರ ಆಯಿತು ಅಚ್ಯುತ್ ಕನ್ಯಾ 1936. ಇದಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿರುವಂತಹ ಸಕ್ಸಸ್ ಆಯಿತು. ಮತ್ತು ಇದು ಅನ್ಟಚಬಿಲಿಟಿಯ ಕುರಿತಾಗಿ ಇದ್ದಂತಹ ಚಿತ್ರ ಆಗಿತ್ತು. ಇದರೊಂದಿಗೆ ಏನಾಯಿತು, ಹಿಂದಿ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ಸ್ಫುರದ್ರೂಪಿ ನಟ ಸಿಕ್ಕ ಹಾಗೆ ಆಯಿತು. ಎಲ್ಲಿಯ ಬಾಂಬೆ ಟಾಕೀಸ್ನಲ್ಲಿನ ಒಂದು ಜನರಲ್ ಮ್ಯಾನೇಜರ್ ಪೋಸ್ಟು, ಕೊನೆಗೆ ಅವರು ಜನರಲ್ ಮ್ಯಾನೇಜರ್ ಕೂಡ ಆದರು ದಾದಾ ಮೋಹನಿ ಅವರು. ಎಲ್ಲಿಯ ಚಿತ್ರಗಳು ಮತ್ತು ಇನ್ನೆಲ್ಲಿಯ ಲ್ಯಾಬ್ ಅಸಿಸ್ಟೆಂಟ್ ಕೆಲಸ, ಎಲ್ಲಿಂದಲೇ ಕೋ ವಿಧಿ ಕರ್ಕೊಂಡು ಹೋಯಿತು. ಮಾತ್ರ ಅಲ್ಲ, ಆಶೀರ್ವಾದ್ ಚಿತ್ರಕ್ಕಾಗಿ ಇವರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ಸಿಕ್ತು. ತಮ್ಮ 58ನೇ ವಯಸ್ಸಿನಲ್ಲಿ ಅದನ್ನು ಅವರು ಪಡೆದುಕೊಂಡ್ರು. ಇವಿಷ್ಟನ್ನು ಕೂಡ ಕೊಟ್ಟಂತಹ ಎನ್ ಆರ್ ಪ್ರಸಾದ್ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ, ಇದೀಗ ಆಶೀರ್ವಾದ್ ಚಿತ್ರದ ಏಕ್ತಾ ಬಚ್ಪನ್ ಅನ್ನುವಂತಹ ಗೀತೆಯನ್ನು ನಿಮಗಾಗಿ ಕೇಳಿಸ್ತಾ ಇದ್ದೀವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಪೋಗೆ ತುಂಬಾ ಜನ ಸಂದೇಶ ಕಳಿಸಿದ್ದಾರೆ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಹಾಗೇನೆ ಮಾಹಿತಿಗಳು ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಎಂ ಡಿ ಸರಸ್ವತಿ ಅವರು, ವಿಜಯಪುರದಿಂದ ಇಸ್ಮಾಯಿಲ್ ರಘುನಾರಾಯಣ್, ಹಾಗೆ ವೆಂಕಟೇಶ್ ಮತ್ತು ಮಾಯಾ ಮರ್ಕುಟೆ ಅವರು ಅಮೃತಹಳ್ಳಿ ಬೆಂಗಳೂರಿನಿಂದ, ಮತ್ತೆ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಶರತ್ ಹಾಗೂ ಪದ್ಮಜಾ ಭಿಡೆ ಅವರು ಸಂದೇಶ ಕಳಿಸ್ತಾ ಇದ್ದಾರೆ. ಮತ್ತು ಮೀರಾ ಶ್ರೀನಿವಾಸ ಮಹಾಲಕ್ಷ್ಮೀಪುರಂನಿಂದ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ನನ್ನ ಗೀತೆಯನ್ನು ಕೇಳಿಸಿ ಅಂತ ಶ್ರೀ ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ಸುಮಿತ್ರಾ ಕೆಂಪರಾಜ್ ಅವರು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಅನ್ನಪೂರ್ಣೇಶ್ವರಿ ನಗರದಿಂದ, ಹಾಗೇನೆ ವಿನೋದ್ ಖನ್ನಾ ಅವರ ಕುರಿತಾದ ಮಾತು ಮಾಹಿತಿ ಇಷ್ಟ ಆಗ್ತಿದೆ ಅಂತ ತುಂಬ ಜನ ಸಂದೇಶ ಕಳಿಸ್ತಾ ಇದ್ದೀರಿ. ಮಹದೇವ್ ಪ್ರಕಾಶ್ ಕಲ್ಲೂರು ಗುಬ್ಬಿ ತಾಲೂಕಿನಿಂದ, ಮತ್ತೆ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ, ಗಣೇಶ್ ಅವರು ಮೈಸೂರಿನಿಂದ, ಹಾಗೇನೆ ಈರಪ್ಪ ಯಾವಗಲ ದೇವಾಂಗಪೇಟೆ ಹುಬ್ಬಳ್ಳಿಯಿಂದ, ಮತ್ತು ನನಗಾಗಿ ಒಂದು ಗೀತೆ ಬೇಕು ಅಂತ ಅನುಪಮಾ ಕುಮಾರ ಪಾರ್ಕಿಂದ ಸಂದೇಶ ಕಳಿಸಿದ್ದಾರೆ. ವಸುಂಧರಾ ಪ್ರಭಾಕರ್ ಪಾಸ್ತೆ ವಿದ್ಯಾನಗರ ಹುಬ್ಬಳ್ಳಿಯಿಂದ, ಹಾಗೆ ವಾಸುಕಿ ಡೊಯ್ಜೋಡೆ ಸಾಗರದಿಂದ, ಸಚ್ಚಿದಾನಂದ ಸಂಜಯ್ ನಗರದಿಂದ, ಮತ್ತು ಮಂಜುಳಾ ಗಿರೀಶ್ ದಾವಣಗೆರೆಯಿಂದ,

ಬಗ್ಗೆ ನಮ್ಮ ಗೀತೆ ಒಂದನ್ನು ಕೇಳಿಸಿ ಅಂತ ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ. ಹಾಗೆ ಇವತ್ತಿನ ಮಾತು ಮಾಹಿತಿ ಎಲ್ಲ ಇಷ್ಟ ಆಯಿತು, ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ ಕ್ರೆಡಿಟ್ ನಿಮಗೂ ಕೂಡ ಸೇರುತ್ತೆ, ಯಾಕೆಂದರೆ ನೀವು ಇಷ್ಟಪಟ್ಟಂತಹ ಗೀತೆಗಳನ್ನೇ ನಾವು ಕೇಳಿಸ್ತಾ ಇರೋದು. ಹಾಗೆ ನೀವು ಕೊಟ್ಟಂತಹ ಮಾಹಿತಿಗೂ ಕೂಡ ಇಲ್ಲಿ ಅವಕಾಶ ಇದೆ. ನಾವು ಒಂದು ಗಂಟೆಯ ಹೊತ್ತು ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಸಂಭ್ರಮಿಸೋದು ಮಾತ್ರ ಅಲ್ಲ, ಆ ಒಂದು ಕಾಲಕ್ಕೆ ವಿಸಿಟ್ ಮಾಡ್ತಾ ಇರ್ತೀವಿ, ಆ ಒಂದು ಕಾಲಕ್ಕೆ ಹೋಗಿ ಬರ್ತಾ ಇರ್ತೀವಿ. ಯಾವುದೇ ಒಂದು ಹಾಡನ್ನು ಕೇಳಿದಾಗ ಬರೀ ಹಾಡಷ್ಟೇ ನಮ್ಮ ಜೊತೆಯಾಗಿ ಇಳಿಯೋದಿಲ್ಲ, ಅದರ ಹಿಂದೆ ಇರುವಂತಹ ಭಾವ, ಅದರ ಹಿಂದೆ ಇರುವಂತಹ ನಮ್ಮ ನೂರಾರು ನೆನಪುಗಳು ಕೂಡ ಜೊತೆಯಾಗಿ ತೆಲಿಬರುತ್ತೆ ಅಲ್ವಾ. ಅದೇ ಕಾರಣಕ್ಕಾಗಿ ಬಹುಶಃ ಚಿತ್ರಗೀತೆಗಳನ್ನ, ಚಿತ್ರರಂಗವನ್ನ ಯಾವತ್ತೂ ಕೂಡ ನಮ್ಮ ವೈಯಕ್ತಿಕ ಬದುಕಿಗಿಂತ ದೂರ ಇಟ್ಟು ನೋಡೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಕಲಾವಿದರು ಇರಬಹುದು, ಸಂಗೀತಕಾರರು, ಗಾಯಕ ಗಾಯಕಿ ಪ್ರತಿಯೊಬ್ಬರೂ ಕೂಡ ನಮ್ಮ ಬದುಕಿನ ಅವಿಭಾಜ್ಯ ಅಂಗಾಗಿರ್ತಾರೆ. ನಿಮ್ಗೆ ನನ್ಸತ್ತೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಅಪ್ಕಿ ಪಸಂದ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮತ್ತೊಂದು ಹಾಡಿನೊಂದಿಗೆ ಇವತ್ತಿನ ಅಪ್ಕಿ ಪಸಂದ್ ಮುಕ್ತಾಯ ಆಗ್ತಾ ಇದೆ. ಒಂದು ಗಂಟೆಯ ಅವಧಿಯಲ್ಲಿ ಕೇಳಿ ಬಂದಂತಹ ಗೀತೆಗಳು, ಹೇಳಿದಂತಹ ವಿಚಾರಗಳು ನಿಮ್ಮೆಲ್ಲರ ಮನಸ್ಸನ್ನು ತಲುಪಿದೆ ಅಂತ ಭಾವಿಸ್ತೀನಿ. ಪ್ರತಿದಿನ ಅಂದರೆ ಸೋಮವಾರದಿಂದ ಶನಿವಾರ ತನಕ 11 ಗಂಟೆಯಿಂದ 12 ಗಂಟೆ ತನಕ ಮಿಸ್ ಮಾಡಿದ ಅಪ್ಕಿ ಪಸಂದ್ನ ಟ್ಯೂನ್ ಮಾಡಿ ನಿಮ್ಮಿಷ್ಟದ ಹಳೆಯ ಹಿಂದಿ ಹಾಡುಗಳನ್ನ ಕೇಳ್ತಾ ಮೈ ಮರೆಯಿರಿ.
1: एक दीवाना शहर में,
2: एक दीवाना नहीं, एक दीवानी भी.

0: ಸ್ನೇಹಿತರೆ, ನೇನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 100 ದಿನಗಳ ಕಾರ್ಯ, ನೇಮಕಾತಿ ಹಾಗೂ ಆದ್ಯತೆ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಬೆಂಗಳೂರಿನಲ್ಲಿ ನಡೆಸಿದರು. ರೈತ ಚೈತನ್ಯ ಅಗ್ರಿಟೆಕ್ ಮಿಷನ್ ಯೋಜನೆ ಅಡಿ ರಾಜ್ಯದ ರೈತರಿಗೆ 25 ಲಕ್ಷ ಎಸ್ಎಂಎಸ್ ಕಳುಹಿಸಲಾಗಿದ್ದು, ರೈತರಿಗೆ ಸುಲಭವಾಗಿ ಅರ್ಥವಾಗುವಂತೆ ವಿಡಿಯೋ ಸಂದೇಶ ಸಹ ಕಳುಹಿಸಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಚಾಟ್ಬಾಟ್ ಸಂಯೋಜನೆ ಪ್ರಗತಿಯಲ್ಲಿದ್ದು, ಡ್ರೋನ್ ಹಾಗೂ ಉಪಗ್ರಹ ಆಧಾರಿತ ಬೆಳೆ ಅಂದಾಜು ಸಮೀಕ್ಷೆ ಮತ್ತು ಡಿಜಿಟಲ್ ಬೆಳೆ ಸಮೀಕ್ಷೆ ಟೆಂಡರ್ ಸಿದ್ದತೆ ನಡೆದಿದ್ದು, ನೇಗಿಲ ಯೋಗಿ ಯೋಜನೆ ಅಡಿ ಕೃಷಿ ಯಾಂತ್ರೀಕರಣ ಉತ್ತೇಜಿಸಲಾಗುತ್ತಿದೆ, ಜೇಫಾರ್ಮ್ ಆಪ್ ಸಿದ್ದವಾಗಿದೆ, ನವೆಂಬರ್ 1 ಸೇವೆ ಪ್ರಾರಂಭವಾಗಲಿದೆ ಎಂದರು. ಮಾರ್ಚ್ 2027 ಅಂತ್ಯದೊಳಗೆ 2,000 ರೈತರಿಗೆ ರಫ್ತುದಾರರಾಗಲು ತರಬೇತಿ, ಪ್ರಮಾಣೀಕರಣದ ಬಗ್ಗೆ ಮಾರ್ಗದರ್ಶನ ನೀಡಿ ಸಿದ್ದಗೊಳಿಸುವ ಗುರಿ ಹೊಂದಲಾಗಿದೆ. ಸಮೂಹ ಕೃಷಿ ಕೈಗೊಳ್ಳಲು ರೈತರನ್ನು ಉತ್ತೇಜಿಸಬೇಕು ಹಾಗೂ ವೈಜ್ಞಾನಿಕ ಸಂಸ್ಕರಣೆ ಮತ್ತು ಸಂಗ್ರಹಣೆ ಮಾರ್ಗದರ್ಶನ ನೀಡಬೇಕು. ಪುಷ್ಪೋದ್ಯಮಕ್ಕೆ ಉತ್ತೇಜನ ನೀಡಲು ಮಾರುಕಟ್ಟೆಗೆ ಕನಿಷ್ಠ 5 ಎಕರೆ ಸ್ಥಳ ಗುರುತಿಸಲು ಮುಖ್ಯಮಂತ್ರಿಯವರು ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ರಾಜ್ಯ ಸರ್ಕಾರದ ಮಹಿಳಾ ನೌಕರರಿಗೆ ಪ್ರತಿ ತಿಂಗಳು ನೀಡಲಾಗುವ 1 ದಿನದ ಮುಟ್ಟಿನ ರಜೆಯನ್ನು ಯಾವುದೇ ತಡೆಯಿಲ್ಲದೆ ಕರ್ತವ್ಯ ಆಪ್ ಮೂಲಕ ಸ್ವಯಂ ಚಾಲಿತವಾಗಿ ಮಂಜೂರು ಮಾಡಲು ಸರ್ಕಾರ ಮಹತ್ವದ ಸುತ್ತೋಲೆ ಹೊರಡಿಸಿದೆ. ಮಂಜೂರಾತಿ ಪ್ರಾಧಿಕಾರಗಳಿಗೆ ಈ ಅರ್ಜಿಗಳನ್ನು ತಿರಸ್ಕರಿಸುವ ವಿವೇಚನಾಧಿಕಾರವಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ, ಭಯೋತ್ಪಾದನೆಯ ವಿರುದ್ಧ ಕೇವಲ ಸಾಕ್ಷ್ಯ ಸಂಗ್ರಹವಲ್ಲ, ಸೂಕ್ತ ಪ್ರತಿಕ್ರಿಯೆ ನೀಡಬಲ್ಲ ಭಾರತದ ಸಾಮರ್ಥ್ಯದ ಕುರಿತು ಒಂದು ನೋಟ. ಸೆಪ್ಟೆಂಬರ್ 2016 ಭಾರತೀಯ ಸೇನೆ ನಿಯಂತ್ರಣ ರೇಖೆ ದಾಟಿ ಭಯೋತ್ಪಾದಕರ ಲಾಂಚ್ ಪ್ಯಾಡ್ಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಸಂದೇಶ ಸ್ಪಷ್ಟವಾಗಿತ್ತು: ಗಡಿಯಾಚೆಯಿಂದ ಬರುವ ಭಯೋತ್ಪಾದನೆಗೆ ಗಡಿಯಾಚೆಯೇ ಉತ್ತರ ನೀಡುವುದು. 2019 ಬಾಲಾಕೋಟ್ ದಾಳಿ, 2025 ಆಪರೇಷನ್ ಸಿಂಧೂರ್ ಭಯೋತ್ಪಾದನೆ ವಿರುದ್ಧ ಭಾರತದ ಸ್ಪಷ್ಟ ನಿಲುವಿನ ಸಾಕ್ಷಿಗಳು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ವಿಶ್ರಾಂತ ವಾಯುಸೇನೆ ಸೇನಾನಿ ಏರ್ ಕಮಡೋರ್ ಸಿಎಸ್ ಹವಾಲ್ದಾರ್.
2: ಭಯೋತ್ಪಾದನೆ ಒಂದು ವಿಕೃತ ಮನಸ್ಸಿನ ಹೇಯ ಕೃತ್ಯ, ಮನುಕುಲಕ್ಕೆ ಅಪಾಯಕಾರಿ. ಭಾರತ 1989 ಪಾಕಿಸ್ತಾನದಿಂದ ಬರ್ತಕ್ಕಂತ ಭಯೋತ್ಪಾದಕ ದಾಳಿಗಳನ್ನ ಹೊಡೆದಾಡ್ತಾ ಬಂದಿದೆ. ಈಗ ಸರ್ಜಿಕಲ್ ಸ್ಟ್ರೈಕ್ ನಿಂದ ಹಿಡಿದು ಆಪರೇಷನ್ ಸಿಂಧೂರ್ ವರೆಗೂ ನಾವು ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಧ್ವಂಸ ಮಾಡ್ತೀವಿ ಅಂತ ಹೇಳಿ ಒಂದು ಜಗತ್ತಿಗೆ ಮೆಸೇಜ್ ಅನ್ನ ನಾವು ಕಳಿಸಿದೀವಿ. ಭಾರತ ಯುಎನ್ ನಲ್ಲಿ, ಬ್ರಿಕ್ ಸಮಿಟ್ ಅಲ್ಲಿ, ಎಸ್ಇಒ ನಲ್ಲಿ ಅಥವಾ G20 ನಲ್ಲಿ ಎಲ್ಲಿ ಹೇಳಿದರೂ ಕೇಳದೇ ಇದ್ದಾಗ ಈಗ ಅದರ ಅರಿವು ಮೂಡುತ್ತೆ ಅಂತ ತಿಳಿತೀನಿ. ಮನುಕುಲ ವಿರೋಧಿ ಕೃತ್ಯ ಏನಿದೆ ಅಲ್ಲ, ಅಥವಾ ಇದನ್ನು ಸಪೋರ್ಟ್ ಮಾಡೋ

0: ಅವರನ್ನ ಬುಡದಿಂದ ಕಿತ್ ಹಾಕಿ ತೆಗಿಬೇಕು ಅಂದಾಗ ಮಾತ್ರ ಜಗತ್ತು ಉಳಿಯುತ್ತೆ, ಮನುಕುಲ ಉಳಿಯುತ್ತೆ.
1: ಧಾರವಾಡ ಜಿಲ್ಲೆ ಕುಂದಗೋಳದಲ್ಲಿ ಸವಾಯಿ ಗಂಧರ್ವರ 74ನೇ ಪುಣ್ಯತಿಥಿ ಅಂಗವಾಗಿ ಅಹೋರಾತ್ರಿ ಸಂಗೀತ ಕಾರ್ಯಕ್ರಮದಲ್ಲಿ ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಗಾಯಕ ಕೈವಲ್ಯಕುಮಾರ್ ಗುರವ್ ಅವರಿಗೆ ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಸವಾಯಿ ಗಂಧರ್ವ ರಾಷ್ಟೀಯ ಸಂಗೀತ ಪುರಸ್ಕಾರ ಪ್ರದಾನಿಸಿ ಗೌರವಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ಗುಡುಗು ಸಿಡಿಲಿನ ರಭಸದ ಮಳೆಗೆ ಸವಣೂರು ತಾಲೂಕು ಚಿಕ್ಕಮರಳಿಹಳ್ಳಿ ಗ್ರಾಮದ 60 ವರ್ಷದ ರೈತ ನಿಂಗಪ್ಪ ರಿತ್ತಿ ಬಲಿಯಾಗಿದ್ದಾರೆ. ಹಿರೇಮುಗದೂರಿನಲ್ಲಿ ಬೈಲಹೊಂಗಲ ತಾಲೂಕು ಹೊನ್ನೂರು ಗ್ರಾಮದ ಲಕ್ಷ್ಮಣ್ ಕಟ್ಟೇಕಾರ್ ಅವರ ಮೇಕೆಗಳು ಮೃತಪಟ್ಟಿವೆ. ಉಡುಪಿಯ ಸ್ತುತಿ ಪಿ ಶೆಟ್ಟಿ ಅವರು ರಾಜ್ಯ ಜೂನಿಯರ್ ಅಥ್ಲೆಟಿಕ್ಸ್ ಕೂಟದ ಮೊದಲ ದಿನವಾದ ಸೋಮವಾರ 20 ವರ್ಷದೊಳಗಿನ ಬಾಲಕಿಯರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ರಾಜ್ಯ ದಾಖಲೆಯೊಡನೆ ಚಿನ್ನ ಗೆದ್ದರು. ಅವರು 11 ಸೆಕೆಂಡು 4:00 ಮೈಕ್ರೋಸೆಕೆಂಡುಗಳಲ್ಲಿ ದೂರ ಕ್ರಮಿಸಿದರು. ಮೆರಿಲ್ಬೋನ್ ಕ್ರಿಕೆಟ್ ಕ್ಲಬ್ ಎಂಸಿಸಿ ಕ್ರಿಕೆಟ್ ನಿಯಮಗಳ ಕನ್ನಡ ಆಪ್ ಬೆಂಗಳೂರಿನಲ್ಲಿ ಬಿಡುಗಡೆಗೊಳಿಸಿತು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಸಭಾಭವನದಲ್ಲಿ ಎಂಸಿಸಿ ಮತ್ತು ಕರ್ನಾಟಕ ಅಂಪೈರ್ಸ್ ಸಂಸ್ಥೆ ಈ ಕಾರ್ಯಕ್ರಮ ಆಯೋಜಿಸಿದ್ದವು. ಹಿರಿಯ ಅಂಪೈರ್ ವಿನಾಯಕ್ ಕುಲಕರ್ಣಿ ಕೆಲವು ವರ್ಷಗಳ ಹಿಂದೆ ಎಂಸಿಸಿ ನಿಯಮಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸೀಗಿ ಹುಣ್ಣಿಮೆ ದಿನವಾದ ಅಕ್ಟೋಬರ್ 26ರಂದು ಸೋಮವಾರ ಆಚರಿಸಲು ನಿರ್ಧರಿಸಿ ಅಂದು ಸಾರ್ವತ್ರಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಶ್ರೀ ಹಾಸನಾಂಬ ಜಾತ್ರೋತ್ಸವದ ನಿಮಿತ್ತ ವಿಶೇಷ ಉತ್ಸವಗಳನ್ನು ಭಿತ್ತಿಚಿತ್ರಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಜಿಲ್ಲಾ ಪಂಚಾಯಿತಿಯ ಹೊಯ್ಸಳ ಸಭಾಂಗಣದಲ್ಲಿ ಬಿಡುಗಡೆ ಮಾಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನು ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನವಿಲುಗರಿಯ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಚಂದ ಅತಿ ಚಂದ ಗೀತೆಗಳ ದಿಬ್ಬಣ ಇದೀಗ ಶುರು ಆಗ್ತಾ ಇದೆ.

ಈಗ ಕೇಳಿಸ್ತಾ ಇರುವಂತಹ ಚಿತ್ರಗಳು ಬಂದು 25-26 ವರ್ಷ ಆಗಿದೆ, ಆದ್ರೂ ಕೂಡ ಈ ಹಾಡುಗಳನ್ನ ಕೇಳಿದಾಗ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗತ್ತಲ್ವಾ? ನಿಮ್ಗೂ ಕೂಡ ಹಾಗೆ ಅನ್ಸಿದ್ಯಾ? 25 ವರ್ಷದ ಹಿಂದಿನ ಹಾಡಿರಬಹುದು, 50 ವರ್ಷದ ಹಿಂದಿನ ಹಾಡಿರಬಹುದು, ನಿನ್ನೆಯಷ್ಟೇ ಬಿಡುಗಡೆಯಾದಂತಹ ಗೀತೆ ಇರಬಹುದು, ಪ್ರತಿ ಗೀತೆಯೂ ಒಂದು ಅದ್ಭುತ ಅಂತ ನಿಮ್ಗೆ ಅನ್ಸುತ್ತಾ? ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ನೀವು ಹಾಡುಗಳನ್ನ ಕೇಳ್ತೀರಾ? ನೀವು ಹಾಡುಗಳನ್ನ ಇಷ್ಟಪಡ್ತೀರಾ? ಯಾವ ಕಾರಣಕ್ಕಾಗಿ ನೀವು ಹಾಡು

ಆಕಾಶವಾಣಿಯ ಫೆಬ್ರಾಯಿಂಬು ಕೇಳ್ತಾ ಇದ್ದೀರಿ. ನಾವಿದ್ದೇವೆ ನವಿಲುಗರಿಯಲ್ಲಿ. ಆಗ್ಲೇ ಕೇಳಿದೆ ನಿಮಗೂ ಹಾಡುಗಳು ಕೇಳೋದು ಇಷ್ಟನ, ಯಾಕೆ ಹಾಡು ಕೇಳ್ತೀರಿ ಅಂತ. ಹಾಡುಗಳು ಕೇಳೋದು ಒಂದು ಅದ್ಭುತ ಹವ್ಯಾಸ, ಹಳೆಯ ಹಾಡುಗಳನ್ನ ತುಂಬಾ ಇಷ್ಟಪಟ್ಟು ಕೇಳ್ತೀನಿ ಅಂತ ಸ್ಮಿತಾ ಚಿತ್ರದುರ್ಗದಿಂದ ಮೆಸೇಜ್ ಕಳಿಸಿದ್ದಾರೆ. ಮತ್ತೆ ಇದೇ ಸಮಯದಲ್ಲಿ ಹೇಳಬೇಕು ಅಂತ ಅನಿಸಿದಂತಹ ಮಾತೇನು ಅಂದ್ರೆ, ಒಂದು ಕಾಲ ಇತ್ತು ಎಷ್ಟೋ ಜನ ಹಾಡುಗಳನ್ನ ಕಲಿಯೋದಕ್ಕೋಸ್ಕರ, ಹೊಸ ಹಾಡುಗಳ ಮೋಹಕ್ಕಾಗಿ ಮತ್ತೆ ಮತ್ತೆ ಒಂದು ಸಿನಿಮಾಕ್ಕೆ ಹೋಗ್ತಾ ಇದ್ರು ಅಂದ್ರೆ ನೀವು ನಂಬಲೇಬೇಕು. ಅಂದ್ರೆ ಅವಾಗಿನ ರೇಡಿಯೋದಲ್ಲಿ ಹಾಡುಗಳನ್ನ ಕೇಳೋದು ಕೂಡ ದುರ್ಲಭ ಇದ್ದಂತಹ ಸಮಯದಲ್ಲಿ, ಮತ್ತೆ ಕ್ಯಾಸೆಟ್ಗಳ ಭರಾಟೆ ಶುರು ಆಗೋದಕ್ಕೂ ಮುಂಚೆ ಇದ್ದಂತಹ ಸಮಯದಲ್ಲಿ ಸಿನಿಮಾಕ್ಕೆ ಮತ್ತೆ ಮತ್ತೆ ಪ್ರೇಕ್ಷಕರು ಹೋಗ್ತಾ ಇದ್ದದ್ದೇ ಒಂದು, ಆ ಒಂದು ಸಿನಿಮಾದ ಕಥೆ ಇಷ್ಟ ಆಗಿದೆ, ಸಂಭಾಷಣೆ ಇಷ್ಟ ಆಗಿದೆ ಅಂತ. ಮತ್ತೊಂದು ಮುಖ್ಯವಾದಂತಹ ವಿಚಾರ ಏನು ಅಂದ್ರೆ, ಸಂಗೀತಮಯ ಚಿತ್ರಗಳು ಬರ್ತಿತ್ತಲ್ಲ, ಆ ಸಂಗೀತಮಯ ಚಿತ್ರಗಳಲ್ಲಿ ಇದ್ದಂತಹ ಗೀತೆಗಳನ್ನ ಕಲಿಯೋದಕ್ಕೋಸ್ಕರ ಮತ್ತೆ ಮತ್ತೆ ಚಿತ್ರಮಂದಿರಕ್ಕೆ ಹೋಗ್ತಾ ಇದ್ರಂತೆ. ಮತ್ತೆ ಇವಾಗಂತೂ ಬೆರಳ ತುದಿಯಲ್ಲೇ ನಮಗೆ ಬೇಕು ಅನಿಸಿದಂತಹ ಗೀತೆಯನ್ನ ಬೇಕಾದ ಸಮಯದಲ್ಲಿ ನಾವು ಕೇಳಬಹುದು. ಆದ್ರೆ ಒಂದು ಕಾಲಕ್ಕೆ ಒಂದು ಹಾಡು, ಇಷ್ಟವಾದಂತಹ ಹಾಡನ್ನ ಕೇಳೋದಕ್ಕೆ ಇಲ್ಲ ರೇಡಿಯೋ ಬೇಕಿತ್ತು, ಇಲ್ಲ ಅದೇ ಸಿನಿಮಾ ಚಿತ್ರಮಂದಿರದಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರಬೇಕಾದ್ರೆ ಹೋಗಿ ನೋಡಿಕೊಂಡು ಬರಬೇಕಿತ್ತು. ಎಂಥ ಕಾಲದಿಂದ ಎಂಥ ಕಾಲಕ್ಕೆ ಬಂದಿದ್ದೀವಿ ಅಲ್ವಾ. ಆದರೂ ಕೂಡ ಹಾಡುಗಳ ಕುರಿತಾಗಿನ ನಮ್ಮ ಮೋಹ, ಹಾಡುಗಳ ಕುರಿತಾಗಿನ ನಮ್ಮ ಪ್ರೀತಿ ಅಂತೂ ಯಾವತ್ತಿಗೂ ಕಡಿಮೆ ಆಗಲ್ಲ ಅಂತ ಅನಿಸುತ್ತೆ. ಯಾವುದೇ ಒಂದು ಕೆಲಸ ಇರಲಿ, ಯಾವುದೇ ಒಂದು ಆಲೋಚನೆ ಇರಲಿ, ಹಾಡು ಒಂದು ಜೊತೆಗಿದ್ರೆ ಸಾಕು, ಮೈ ಮನಸ್ಸು ಹಗುರಾಗಿರುತ್ತೆ, ಮಾಡುವಂತಹ ಕೆಲಸ ಸುಲಭವಾಗಿ ಸಾಗತ್ತೆ, ಮನಸ್ಸಿನ 300 ಯೋಚನೆಗಳು ಫುಲ್ ಸ್ಟಾಪ್ ಆಗಿ ಬರೀ ಹಾಡಷ್ಟೇ ನಾವಾಗ್ತೀವಿ ಅಂತ ಹೇಳೋರು ನೀವಾಗಿದ್ರೆ ನಮಗೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.
2: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ನಾನು ಕೇಳಿದ್ದೆ ಮ್ಯೂಸಿಕ್ ಅಂದರೆ ನಿಮ್ಗೆ ಎಷ್ಟಿಷ್ಟ ಮತ್ತು ಯಾಕೆ ಇಷ್ಟ ಅಂತ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಿ. ಹರೀಶ್ ಅವರು ಹೇಳ್ತಿದ್ದಾರೆ, ನನಗಂತೂ 60-70 ದಶಕದ ಗೀತೆಗಳು ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ನಮ್ಮ ಬಾಲ್ಯದ ದಿನಗಳ ನೆನಪು, ನಾವು ತಂದೆ ತಾಯಿ ಜೊತೆಗೆ ಬೆಳೆದ ಆ ದಿನಗಳ ಸವಿ ನೆನಪಿದೆ. ಆ ಗೀತೆಗಳನ್ನ ಕೇಳಿದಾಗ ಅವೆಲ್ಲ ನೆನಪಿಗೆ ಬಂದು ಒಂದು ಕ್ಷಣ ಸಂತೋಷ ಸಿಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ MD ಸರಸ್ವತಿ ಅವರು BTM ಲೇಔಟ್ನಿಂದ ಹೇಳ್ತಾ ಇದ್ದಾರೆ, ಹಾಡುಗಳು ಅಂದರೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ, ಹಾಡು ಹಾಡುವವರ ರಾಗಗಳು ಕೇಳಿದ್ರೆ ಖುಷಿ ಸಿಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಮ್ಯೂಸಿಕ್ ಮೀನ್ಸ್ ಆಕ್ಸಿಜನ್ ಟು ಮೀ ಅಂತ ಹೇಳ್ತಾ ಇದ್ದಾರೆ. ಅದು ಅವರಿಗೆ ಆಮ್ಲಜನಕದಷ್ಟು ಬೇಕಂತೆ. ಬರೀ ರಿಲ್ಯಾಕ್ಸ್ ಮಾತ್ರ ಮಾಡೋದಿಲ್ಲ, ನಮ್ಮನ್ನು ಹೊಸದೊಂದು ಭಾವಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. ಮ್ಯೂಸಿಕ್ ಅಂದರೆ ಒಂದು ಥೆರಪಿ ಇದ್ದ ಹಾಗೆ. ಮತ್ತು ಹಳೆಯ ಹಾಡುಗಳು ತುಂಬ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಅಶೋಕ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ಶಾಂತಲಾ ಅವರು ಹೇಳ್ತಿದ್ದಾರೆ, ನಾನು ಹಾಡುಗಳನ್ನ ಕೇಳ್ತಾ ಇದ್ದೀಗ ದಸರಾಗಾಗಿ ಅಡುಗೆ ಮನೆ ಸ್ವಚ್ಛ ಮಾಡ್ತಾ ಇದ್ದೀನಿ, ಟಾಸ್ಕು ಈಸಿಯಾಗಿ ಆಗ್ತಿದ್ದ ಹಾಗೆ ಅನ್ಸುತ್ತೆ. ಹಾಡುಗಳು ಕೇಳ್ತಾ, ಹಾಗೇನೆ ನಿಮ್ಮ ನರೇಷನ್ ಕೇಳ್ತಾ, ಒಳ್ಳೆಯ ಗೀತೆಗಳನ್ನ ಕೇಳ್ತಾ ಸಮಯ ಹೋಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ, ಕೆಲಸ ಸಾಕ್ತಾ ಇದೆ ಸುಲಭವಾಗಿ ಅಂತ ಹೇಳಿ ಶಾಂತಾಚಾರ ಬಡಿಗೇರ ಅವರು ಹೇಳ್ತಾ ಇದ್ದಾರೆ. ನವಿಲುಗರಿ ಕಾರ್ಯಕ್ರಮ ಪುನಃ ಪುನಃ ಕೇಳಿದ್ರೂ ಯಾವತ್ತಿಗೂ ಬೇಸರ ಆಗೋದಿಲ್ಲ. ಯಾವುದೇ ಚಿತ್ರದ ಹಾಡಾಗಿರಲಿ, ಅದರ ಸಾಹಿತ್ಯ ಸಂಗೀತ ಹಾಡು ಮೂಡಿ ಬಂದಿರುವಂತಹ ಕಥೆ ಸಂದರ್ಭಕ್ಕೆ ತಕ್ಕ ಹಾಗೆ ಅದರ ಸಾರಾಂಶವನ್ನು ತಿಳಿಸ್ಕೊಟ್ಟಾಗ ಆ ಹಾಡನ್ನು ಮತ್ತೊಮ್ಮೆ ಕೇಳಬೇಕು ಅಂತ ಅನಿಸುತ್ತೆ. ಹಾಡಿನ ಹಿಂದಿರುವಂತಹ ಕಥೆ, ಭಾವನೆ ಮತ್ತು ಸಂದರ್ಭವನ್ನು ತಿಳಿಸಿಕೊಡುವಂತಹ ನಿರೂಪಣೆಯಿಂದ ಹಾಡು ಇನ್ನಷ್ಟು ಅರ್ಥಪೂರ್ಣವಾಗಿ ಮನಸ್ಸಿಗೆ ಹತ್ತಿರ ಆಗತ್ತೆ. ಇಂತಹ ಸುಂದರವಾದಂತಹ ಕಾರ್ಯಕ್ರಮ ನೀಡ್ತಾ ಇರುವಂಥ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಆದರೆ ನೋಡಿ, ಹಾಡಿನ ಹಿಂದಿನ ಕಥೆ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ, ಪ್ರತಿಯೊಬ್ಬರಿಗೂ ಕೂಡ ವಿಭಿನ್ನ. ನನಗೆ ಶಬ್ದವೇದಿಕೆ ಚಿತ್ರದ ಗೀತೆಯನ್ನು ಕೇಳಿದ

ಇವಾಗ ಮೈಸೂರಿನ ರಸ್ತೆಗಳಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ಕಿವಿಗೆ ಬರ್ತಾ ಇದ್ದಂತಹ ಈ ಒಂದು ಗೀತೆಯ ಒಂದು ಸಣ್ಣ ನೆನಪು ಮೂಡಿ ಮರೆಯಾಗಬಹುದು. ನಿಮಗೆ ಇದು ನಿಮ್ಮೂರಿನ ನೆನಪನ್ನು ತರಬಹುದು. ಮತ್ತಿನ್ಯಾರಿಗೋ ಅವರು ಥಿಯೇಟರ್ಗೆ ಹೋದಾಗ ಅವತ್ತು ಪಟ್ಟಂತಹ ಪಾಡು ಇರಬಹುದು ಅಥವಾ ಅವತ್ತು ಪಟ್ಟಂತಹ ಖುಷಿ ನೆನಪಾಗಬಹುದು. ಇನ್ನ ಕೆಲವರಿಗೆ ಮನೆಯ ಪುಟ್ಟ ಮಗುವೊಂದು ಈ ಹಾಡನ್ನ ಕೇಳಿ ಸಂಭ್ರಮಿಸ್ತಾ ಇದ್ದಂಥದ್ದು ಮತ್ತೆ ಅದು ಈಗ ಬೆಳೆದು ದೊಡ್ಡದಾಗಿರೋದು ನೆನಪಾಗಬಹುದು. ಹೀಗೆ ಒಂದೇ ಹಾಡು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಬೇರೆ ಬೇರೆ ಭಾವತಂತುವನ್ನ ಮೀಟ್ತಾ ಇರುತ್ತೆ. ನಿಮ್ಗೇನನ್ಸುತ್ತೆ ಮೆಸೇಜ್ ಮಾಡಿ ಅಂತ ಹೇಳ್ತಾನೆ. ಇದೀಗ ಮತ್ತಷ್ಟು ಚಂದದ ಗೀತೆಗಳು ನಿಮ್ಮ ಜೊತೆಯಾಗ್ತಾ ಇದೆ.

ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಮ್ಯೂಸಿಕ್ ಅಂದ ಕೂಡಲೇ ಎಷ್ಟು ಜನ ಸಂದೇಶ ಕಳಿಸ್ತಾ ಇದ್ದಾರೆ ಗೊತ್ತಾ? ಅದೇ ಸಂಗೀತದ ಶಕ್ತಿ ಅಂತ ಹೇಳಬಹುದು. ಭಾವನೆಗಳನ್ನು ಆಳವಾಗಿ ತಲುಪಿಸುವುದರಲ್ಲಿ ದೊಡ್ಡ ಸಂಭಾಷಣೆಗಳಿಗಿಂತ ಕೆಲವು ನಿಮಿಷಗಳ ಹಾಡು ಮತ್ತು ಸಂಗೀತವೇ ಹೆಚ್ಚು ಪ್ರಭಾವಶಾಲಿ. ಪ್ರೀತಿ, ವಿರಹ, ದುಃಖ, ದೇಶಭಕ್ತಿ ಮತ್ತು ಸಂಭ್ರಮದಂತಹ ಪ್ರತಿಯೊಂದು ಭಾವನೆಯನ್ನು ಹಾಡುಗಳು ತೀವ್ರಗೊಳಿಸುತ್ತೆ. ಒಂದು ಹಾಡು ಸೂಪರ್ ಹಿಟ್ ಆದರೆ ಅದೇ ಚಿತ್ರಕ್ಕೆ ಬಹುದೊಡ್ಡ ಪ್ರಚಾರವಾಗಿ ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಸೆಳೆಯುತ್ತೆ ಅಂತ ಹೇಳಿ ಎ ಹರಿಹರನ್ ವಿಜ್ಞಾನ ನಗರದಿಂದ ಮೆಸೇಜ್ ಕಳಿಸಿದ್ದಾರೆ. ಅಲ್ವಾ, ಹೌದು, ನೀವು ಹೇಳ್ತಾ ಇರುವಂಥ ಮಾತು 100% ನಿಜ. ಯಾಕೆ ಗೊತ್ತಾ, ಎಷ್ಟೋ ಚಿತ್ರಗಳನ್ನ ನಾವು ಮ್ಯೂಸಿಕಲ್ ಹಿಟ್ ಅಂತಲೇ ಗುರುತಿಸ್ತೀವಿ. ಅಮೃತವರ್ಷಿಣಿ ಇರಬಹುದು, ಚಂದ್ರಮುಖಿ ಪ್ರಾಣಸಖಿ, ಹಾಗೆ ಇನ್ನು ಎಷ್ಟೋ ಚಿತ್ರಗಳು, ಸಂಭ್ರಮ, ಅದರಲ್ಲೂ ಕೂಡ ಎಲ್ಲ ಹಾಡುಗಳು ಚೆನ್ನಾಗಿತ್ತು. ಇವತ್ತಿಗೂ ಕೂಡ ಆ ಸಿನಿಮಾಗಳು ಅಂದ ಕೂಡಲೇ ನಮಗೆ ಮನಸ್ಸಿಗೆ ಬರುವುದೇ ಸಿನಿಮಾದ ಗೀತೆಗಳು. ಹೇಗೆ ಗೀತೆಗಳಿಂದಲೇ ಸಿನಿಮಾಕ್ಕೆ ಒಂದು ಒಳ್ಳೆಯ ಪುಷ್, ಒಂದು ಒಳ್ಳೆಯ ಬಿಗಿನಿಂಗ್ ಸಿಕ್ಕಂತಹ ಹಲವಾರು ಚಿತ್ರಗಳು ಉದಾಹರಣೆಗೆ ನಮಗೆ ಸಿಗತ್ತೆ. ಮತ್ತು ಮುಂಚೆ ಎಲ್ಲ ಕೂಡ ಕ್ಯಾಸೆಟ್ ಬಿಡುಗಡೆ ಆಗಿ ಆ ಹಾಡುಗಳು ಸೆಲ್ ಆಗ್ತಾ ಇರುವಂಥ ರೀತಿಗೆ ಮಾರುಕಟ್ಟೆಯನ್ನು ಪಡೆದುಕೊಳ್ತಾ ಇರುವಂಥ ವೇಗಕ್ಕೆ ಜನರಿಗೆ ಒಂದು ಚಿತ್ರಣ ಸಿಕ್ಬಿಡ್ತಾ ಇತ್ತು, ಈ ಸಿನಿಮಾ ಹಿಟ್ ಆಗತ್ತಾ ಇತ್ತು ಅಥವಾ ಫ್ಲಾಪ್ ಆಗತ್ತಾ ಅಂತ. ಆ ಮಾತಿಗೆ ಬಂದರೆ ಜೋಗಿ ಚಿತ್ರ, ಜೋಗಿದು ಅಷ್ಟೇ, ಎಷ್ಟು ಕ್ಯಾಸೆಟ್ಗಳು ಮಾರುಕಟ್ಟೆಗೆ ಬಂದಿತ್ತು. ಮತ್ತು ಮುಂಗಾರು ಮಳೆ ಕೂಡ ಹಾಗೇ. ಆಡಿಯೋ ರೈಟ್ಸ್ಗೆ ಒಂದು ಬಜೆಟ್ ಇರುತ್ತೆ, ಮತ್ತು ಆಡಿಯೋ ರೈಟ್ಸ್ ಎಷ್ಟಕ್ಕೆ ಸೇಲ್ ಆಯಿತು ಅನ್ನೋದು ಕೂಡ ಒಂದು ರೀತಿ ಹೆಗ್ಗಳಿಕೆ ಮತ್ತು ಯಶಸ್ಸಿನ ಮಾನದಂಡ ಅಂತ ಹೇಳಬಹುದು. ಮತ್ತಷ್ಟು ಜನ ಸಂದೇಶ ಕಳಿಸಿದ್ದೀರಿ. ಡಾಕ್ಟರ್ ಅನಂತಕುಮಾರ್ ಅರಸು ಹೇಳ್ತಿದ್ದಾರೆ, ಇವತ್ತಿನ ನವಿಲುಗರಿಯ ವಿಶೇಷ ಹಾಡುಗಳನ್ನು ಕೇಳೋದು ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಹಾಡುಗಳು ಯಾವುದೇ ತರನಾಗಿದ್ರೂ ಕೂಡ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಚಿಕ್ಕಂದಿನಲ್ಲಿ ನಮ್ಮ ಮನೆಯಲ್ಲಿ ರೇಡಿಯೋ ಇರಲಿಲ್ಲ, ಆದರೂ ಕೂಡ ನಮ್ಮ ಮನೆ ಹತ್ರ ಇದ್ದಂಥ ಉಡುಪಿ ಹೋಟೆಲ್ನಲ್ಲಿ ಯಾವಾಗಲೂ ಹಾಡು ಹಾಕ್ತಾಯಿದ್ರು. ಹಳೆಯ ಕಾಲದ ಹಾಡುಗಳು ಕೇಳ್ತಾ ಕೇಳ್ತಾ ನಾವು ಕೆಲಸ ಮಾಡ್ತಾ ಇದ್ವಿ. ರೇಡಿಯೋ ಕೇಳಿಕೊಂಡೇ ನನ್ನ ಉನ್ನತ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದೀನಿ. ಅಷ್ಟು ಸ್ಫೂರ್ತಿ ನಮಗೆ ಅದೇ ಹವ್ಯಾಸ ಆಗೋಯ್ತು. ಇವತ್ತಿನ ದಿನದ ಮುಕ್ಕಾಲು ಭಾಗ ರೇಡಿಯೋ ಹಾಡು ಕೇಳೋದು ನನ್ನ ದಿನಚರಿ ಅಂತ ಹೇಳ್ತಾ ಇದ್ದಾರೆ. ವಾವ್. ಹಾಗೆ ಭಾಸ್ಕರ್ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ, ಮ್ಯೂಸಿಕ್ ಗಿವ್ಸ್ ಮೀ ಹ್ಯಾಪಿನೆಸ್ ಅಂಡ್ ಎನರ್ಜಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ ಹೇಳ್ತಿದ್ದಾರೆ, ಹಳೆಯ ಹಾಡುಗಳು ನನಗೆ ತುಂಬಾ ಇಷ್ಟ, ಹಳೆಯ ಹಿಂದಿನ ಕಾಲದ ಗೀತೆಗಳಿಗೆ ಒಂದು ಬಗೆಯ ಸೊಗಸಿತ್ತು, ಅದು ಚಿತ್ರಕಥೆಗೆ ಪೂರಕವಾಗಿರ್ತಿತ್ತು. ಹಾಡುಗಳು ಎಲ್ಲ ರೀತಿಯಿಂದಲೂ ಪರಿಪೂರ್ಣವಾಗಿರ್ತಿತ್ತು. ಸಂಗೀತ, ಗಾಯನ, ಸಾಹಿತ್ಯ, ಹಾಡಿನ ದೃಶ್ಯಗಳು ಹಾಡಿಗೆ ಮೆರಗನ್ನು ಕೊಡ್ತಾ ಇತ್ತು. ಒಳ್ಳೆ ಹಾಡುಗಳ ಪ್ರಸಾರಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ತುಂಬ ಇಷ್ಟ ಆಗಿ ನಮ್ಮ ಜನರೇಷನ್ ಹಾಡುಗಳನ್ನ ಕೇಳುವ ಹಾಗೆ ಆಗ್ತಾ ಇದೆ ಅಂತ ಹೇಳಿ ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ ಸಂದೇಶ ಕಳಿಸಿದ್ದಾರೆ. ಸಂಗೀತ ಮತ್ತು ನಿಮ್ಮ ಮಾತುಗಳು ಎರಡೂ ಕೂಡ ಸಮಾನವಾಗಿ ನಮ್ಮ ಮನಸ್ಸಿಗೆ ಮುಟ್ಟುತ್ತೆ. ಹಾಡು ಕೇಳ್ತಾ ಇದ್ರೆ ಸಮಯ ಒಳ್ಳೆ ರೀತಿಯ ಅನುಭವ ಕೊಡುತ್ತೆ, ಹಿತ ಅಂತ ಅನ್ಸುತ್ತೆ ಅಂತ ಪ್ರತಿಮಾ ಸಾನ್ವಿ ಹೊಸನಗರದಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ. ಎಷ್ಟೋ ಹಾಡುಗಳು ನಮ್ಮ ಮನಸ್ಸಿನ ಜೊತೆ ಮಾತನ್ನೇ ಆಡ್ತಿರುತ್ತೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ಎಷ್ಟೋ ಹಾಡಿನ ಸಾಹಿತ್ಯ ನಮ್ಮ ಎದೆಯ ಮೇಲಿನ ಹಚ್ಚೆಯಾಗಿ ಉಳಿದುಕೊಂಡು ಬಿಡುತ್ತೆ. ಅಷ್ಟರ ಮಟ್ಟಿಗೆ ನಾವು ಏನೆಲ್ಲವನ್ನೋ ಮರೆತು ಬಿಡ್ತೀವಿ ಅಂತ ಅನಿಸುತ್ತೆ. ಆದರೆ ಕೆಲವು ಹಾಡಿನ ಸಾಲುಗಳು ನಮ್ಮ ಬದುಕಿನ ದಾರಿದೀಪ ಆಗುತ್ತೆ, ಇನ್ನು ಕೆಲವು ನಮ್ಮ ಭಾವನೆಗಳ ಪ್ರತಿರೂಪ ಆಗಿರುತ್ತೆ. ನಿಮಗೇನನ್ಸುತ್ತೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

ಹಾಡುಗಳ ಕುರಿತಾಗಿ ಮಾತು ಅಂದ್ರೆ ಎಲ್ಲರಿಗೂ ಕೂಡ ಪ್ರೀತಿ ಅಂತ ಅನ್ಸುತ್ತೆ. ಮತ್ತಷ್ಟು ಸಂದೇಶ ಬಂದಿದೆ, ಹಳೆಯ ರೇಡಿಯೋ ಆನ್ ಆದಾಗ ಮನದ ಮೂಲೆ ಹೊಸದಾಗೋದು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಅಂದು ಕೇಳಿದ ಆ ಒಂದು ಹಾಡು ಇಂದು ಕಣ್ಣಲ್ಲಿ ನೀರ ತರುವುದು, ಗೀಚಿದ ಸಾಲುಗಳು, ಮರೆತ ಶಬ್ದಗಳು ಮತ್ತೆ ಜೀವ ಪಡೆದು ಹಾಡುತ್ತಿವೆ. ಕಳೆದು ಹೋದ ಆ ಬಾಲ್ಯದ ದಿನಗಳು ಸಂಗೀತದ ಅಲೆಯಲ್ಲಿ ತೇಲುತ್ತಾ ಇದ್ದೀನಿ. ಹಾಡಿನ ಪ್ರತಿಯೊಂದು ಸಾಲುಗಳಲ್ಲೂ ಸ್ನೇಹಿತರ ನಗು, ಪ್ರೀತಿಯ ಸವಿಯಿದೆ. ಕಾಲ ಉರುಳಿ ದೂರ ಹೋದರೂ ಆ ಹಳೆಯ ಸಂಗೀತದ ಕಂಪು ಇನ್ನಾಗಿದೆ ಅಂತ ಹೇಳಿ ಕವಿತೆಯ ಮೂಲಕ ಸಂದೇಶ ಕಳಿಸಿದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಅವರು. ಥ್ಯಾಂಕ್ ಯು. ಹಾಗೆ ಸಂದೇಶ್ ಕಲ್ಪನಹಳ್ಳಿ ಕೃಷ್ಣಮೂರ್ತಿ ದಾವಣಗೆರೆಯಿಂದ ಸಂದೇಶ ಕಳಿಸಿ ಇವತ್ತಿನ ಗೀತೆಗಳನ್ನ ಮೆಚ್ಚಿಕೊಂಡಿದ್ದಾರೆ. ಪ್ರೇಮಲೋಕ ಚಿತ್ರದ ಗೀತೆ ಅಂದಿನ ಕಲಕ್ಕೆ ಹೊಸ ಕಂಪ್ಯೂಟರೈಸ್ಡ್ ಮಿಕ್ಸಿಂಗ್ ಗೀತೆ ಅಂತೆ, ಸೂಪರ್ ಹಿಟ್ ಕ್ಯಾಸೆಟ್ ಮಾರಾಟದಲ್ಲಿ ದಾಖಲೆ ಮಾಡಿತ್ತು ಅಂತ ಹೇಳಿ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಶಿವಶಂಕರ್ ವೇದವತಿ ಹೇಳ್ತಿದ್ದಾರೆ, ನಿಮ್ಮ ಮಾತು ನಿರೂಪಣೆ ನಮಗೆ ತುಂಬಾ ಇಷ್ಟ, ಆಯ್ಕೆಯ ಹಾಡುಗಳು ಕೂಡ ತುಂಬ ಖುಷಿ ಕೊಡ್ತಾ ಇದೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಕೂಡ ನಿಮ್ಮ ಮನಸ್ಸಿನ ಮಾತುಗಳನ್ನ ನಮಗೆ ದಟ್ಟಿಸ್ಬೇಕು ಅಂತ ಇದ್ರೆ ತಡ ಮಾಡಬೇಡಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ನಿಮಗೆ ಹಾಡು ಇಷ್ಟನಾ, ಯಾಕೆ ಇಷ್ಟ ಅನ್ನೋದನ್ನ ನಮಗೆ ತಿಳಿಸಿ. ನಮಗಂತೂ ಹಾಡುಗಳೇ ಇಷ್ಟನೇ. ದಿನ ಪೂರ್ತಿ ಕೆಲಸ ಮಾಡಿ ಮನೆಗೆ ಹೋದರೂ ಕೂಡ ಯಾವುದೋ ಒಂದು ಗೀತೆಯ ಸಾಲು, ಯಾವುದೋ ಒಂದು ಗೀತೆಯ ಗುಣಗು ಹಾಗೆಯೇ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ. ಒಂದು ದಿನವನ್ನು ಒಂದು ಹಾಡು ಆಳ್ತಾ ಇರುತ್ತೆ ಅಂತ ಹೇಳಿದರೆ ತಪ್ಪಿಲ್ಲ. ಒಂದು ಇಡೀ ದಿನದಲ್ಲಿ ಒಂದು 10, 15, 20 ಅಥವಾ 100 ಹಾಡುಗಳನ್ನ ಕೇಳಿದ್ವಿ ಅಂತ ಅಂದ್ಕೊಳ್ಳಿ, ಎಲ್ಲ ಹಾಡುಗಳು ಎಲ್ಲ ಸಾಲುಗಳು ಹಾಗೆಯೇ ಉಳಿಯೋದಿಲ್ಲ. ಯಾವುದೋ ಗೀತೆಯ ಯಾವುದೋ ಒಂದು ಸಾಲು ಹಾಗೇನೆ ಎದೆಯಲ್ಲಿ ಉಳ್ಕೊಂಡು ಇಡೀ ದಿನವನ್ನು ಪರಿತಾ ಇರುತ್ತೆ, ರಕ್ಷಿಸ್ತಾ ಇರುತ್ತೆ ಅಂತ ಅನ್ಸುತ್ತೆ. ನಿಮಗೂ ಹೀಗನ್ಸತ್ತಾ? ನಿಮಗೂ ಹೀಗೆ ಹಾಡೊಂದು

ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಜಿ ಎಸ್ ಭೋಜರಾಜ್ ಅವರು ಹೇಳ್ತಿದ್ದಾರೆ, ಸೋಮಶೆಟ್ಟಿಹಳ್ಳಿಯಿಂದ ಮೆಸೇಜ್ ಮಾಡಿ, ಶ್ರುತಿ ಸಿನಿಮಾದ ಹಾಡುಗಳು ಆ ಕಾಲದಲ್ಲಿ ಜನರ ಮನವನ್ನು ತುಂಬ ಗೆದ್ದಿತ್ತು. ಆ ಫಿಲಮ್ನ ಎಲ್ಲ ಕಲಾವಿದರು ಕೂಡ ಹೊಸಬರಿದ್ರು ಕೂಡ ಹಾಡಿನಿಂದ ಸೂಪರ್ ಹಿಟ್ ಆಯಿತು ಸಿನಿಮಾ. ಶ್ರುತಿ ಫಿಲಮ್ ಹಾಡುಗಳು ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಅಲ್ವಾ. ಅವತ್ತಿನ ಚಿತ್ರಗಳು ಒಂದೊಂದನ್ನು ನೆನಪಿಸ್ಕೊಂಡ್ರೆ, ಶ್ರುತಿ ಇರಬಹುದು ಅಥವಾ ಪ್ರೇಮಲೋಕ ಇರಬಹುದು, ಅಷ್ಟೇ ಯಾಕೆ ಮೋಜುಗಾರ ಸೊಗಸುಗಾರ, ರಾಯರು ಬಂದರು ಮಾವನ ಮನೆಗೆ, ಎಷ್ಟೊಂದು ಸಿನಿಮಾಗಳು, ಅದಾದ ಮೇಲೆ ಬಂದಂತಹ ಚಂದ್ರಚಕೋರಿ, ಮತ್ತೆ ಆಗಲೇ ಹೇಳಿದ ಹಾಗೆ ಮುಂಗಾರು ಮಳೆ, ಜೋಗಿ, ಇವೆಲ್ಲವೂ ಕೂಡ ಹಾಡುಗಳಿಂದಲೇ ಹೆಚ್ಚು ಜನರನ್ನ ಥಿಯೇಟರ್ಗೆ ಕರ್ಕೊಂಡು ಬಂತು ಅಂತ ಹೇಳಬಹುದು. ಇಂತಹ ಚಿತ್ರಗಳು, ಇಂತಹ ಗೀತೆಗಳು ಎಷ್ಟು ವರ್ಷ ಕಳೆದ್ರೂ ಕೂಡ ಮನಸ್ಸಿನಲ್ಲಿ ಹಾಗೆ ಅಜರಾಮರವಾಗಿ ಉಳಿದಿರುತ್ತೆ. ಮತ್ತೆ ಪ್ರತಿ ಸಲ ಆ ಹಾಡನ್ನ ಕೇಳಿದಾಗಲೂ ಕೂಡ ಮನಸ್ಸಿಗೆ ಒಂದು ಹಿತ ಅಂತ ಅನ್ಸುತ್ತೆ. ಮತ್ತೆ ಹುಚ್ಚ ಚಿತ್ರದ ಗೀತೆಗಳು ಅಷ್ಟೇ, ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಹೇಳ್ತಾ ಹೋದ್ರೆ ನೂರಾರು ಚಿತ್ರಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು, ಆದ್ರೆ ಅಷ್ಟೊಂದು ಕಾಲಾವಕಾಶ ಇರೋದಿಲ್ಲ. ನಿಮ್ಮ ಮನಸ್ಸಿನಲ್ಲೂ ಕೂಡ ಪಟಪಟ ಅಂತ ಒಂದು ಲಿಸ್ಟ್ ತಯಾರಾಗಿರುತ್ತೆ ಅಂತ ಗೊತ್ತು. ಚಂದದ ಗೀತೆಗಳ ಒಂದು ಗುಣಗು ಸದಾಕಾಲ ನಿಮ್ಮ ಸಾಂಗತ್ಯವಾಗಿ ಜೊತೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಡನ್ನು ಕೇಳೋದನ್ನು ಬಿಡಬೇಡಿ, ಆಕಾಶವಾಣಿ ಎಫ್ ಎಂ ರೈನ್ಬೋನ ಕೇಳ್ತಾನೆ ಇರಿ. ಯಾಕೆಂದರೆ ನಾವು ಯಾವಾಗಲೂ ಒಳ್ಳೆ ಗೀತೆಗಳನ್ನ ಕೇಳಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ.

ಆಕಾಶವಾಣಿಯ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಸಮಯ 1:28 ಆಗ್ತಾ ಇದೆ. ಅಂದ್ರೆ ನಾವಿದ್ದೇವೆ ಕರೆಯಲ್ಲಿ ಕೈ ರುಚಿಯಲ್ಲಿ. ಕರೆಯಲ್ಲಿ ಕೈ ರುಚಿಯಲ್ಲಿ ನೀವು ಕೂಡ ನಿಮ್ಮ ರೆಸಿಪಿಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ನಾನು ಕೂಡ ಒಂದು ರೆಸಿಪಿಯನ್ನ ನಿಮಗೆ ಕೊಡ್ತಿದ್ದೀನಿ. ಈ ಒಂದು ಚಟ್ನಿ ರೆಸಿಪಿ ಏನಿದೆ, ಇದು ದೋಸೆಗೂ ಚೆನ್ನಾಗಿರುತ್ತೆ, ಹಾಗೆಯೇ ಚಪಾತಿಗೂ ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಮತ್ತು ರೊಟ್ಟಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಒಳ್ಳೆಯ ನೆಂಚಿಕೆ. ಮಾತ್ರ ಅಲ್ಲ, ಅನ್ನಕ್ಕೆ ಕಲಸಿ ತಿಂದ್ರಂತೂ ಆಹಾ, ಸ್ವರ್ಗ ನಮ್ಮ ಕೈ ತುತ್ತಲೇ ಇದೆ ಅಂತ ಅನ್ಸುತ್ತೆ. ಅಂಥ ಒಂದು ಸಿಂಪಲ್ ಆಗಿರುವಂಥ ಆದರೆ ಅಷ್ಟೇ ಟೇಸ್ಟಿ ಆಗಿರುವಂಥ ಚಟ್ನಿ ರೆಸಿಪಿ ಇದು. ಮತ್ತು ತರಕಾರಿ ಎಲ್ಲ ಜಾಸ್ತಿನೇ ಒಳಕ್ಕೆ ಹೋಗಿರುತ್ತೆ ಇದನ್ನು ಮಾಡಿದ್ರೆ, ಅಂದರೆ ಅಷ್ಟು ತಿಂತೀವಿ ಹಾಗೆ ಅಷ್ಟು ರುಚಿ ಕೂಡ ಇರುತ್ತೆ. ಮಾಡೋದಕ್ಕೆ ಕಡಿಮೆ ಪದಾರ್ಥಗಳು ಬೇಕು, ಕಡಿಮೆ ಸಮಯ ಬೇಕು, ಆದರೆ ರುಚಿ ಅದ್ಭುತ ಅಂತ ಸುಮ್ಮನೆ ಟ್ರೈಲರೇ ದೊಡ್ಡದಾಗಿದೆ, ಆ್ಯಕ್ಚುಯಲ್ ಸಿನಿಮಾ ತೋರಿಸೇ ಬಿಡೋಣ. ಏನು ಅಂದರೆ ಟೊಮೆಟೊ ಹಾಗೆ ಈರುಳ್ಳಿ ಎರಡನ್ನೂ ಸೇರಿಸಿ ಮಾಡುವಂತಹ ಚಟ್ನಿ ಇದು. ಮೊದಲಿಗೆ ಎಣ್ಣೆ ಹಾಕೋಬೇಕು ಒಂದೆರಡು ಚಮಚ. ಅದಕ್ಕೆ ಸಾಸಿವೆ ಹಾಕಿ ಚಿಟಪಟ ಅಂದ ಮೇಲೆ ಕಡಲೆಬೇಳೆ 1.5-2 teaspoon ಹಾಕಿ, ಕಡಲೆಬೇಳೆ ಕೆಂಪಗಾದ ಮೇಲೆ ಬ್ಯಾಡಗಿ ಮೆಣಸಿನಕಾಯಿ ಹಾಗೆ ಗುಂಟೂರು ಮೆಣಸಿನಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅದಕ್ಕೆ ತಕ್ಕನಾಗಿ ಹಾಕ್ಕೊಂಡು, ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಟೊಮೆಟೊ, ಫಸ್ಟ್ ಈರುಳ್ಳಿ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಂಡು ಇದರ ಜೊತೆಗೆ ಬಾಡಿಸ್ತಾ ಹೋದ ಹಾಗೆ ಅರ್ಧ ಮುಕ್ಕಾಲು ಈರುಳ್ಳಿ ಬೆಂದಿದೆ ಅಂದಾಗ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಬೇಗ ಬೆಂದು ಹೋಗುತ್ತೆ ನಿಮಗೆ ಗೊತ್ತು. ಟೊಮೆಟೊನು ಕೂಡ ಚೆನ್ನಾಗಿ ಒಗ್ಗರಣೆಯಲ್ಲೇ ಬಾಡಿಸ್ಕೊಂಡ ನಂತರ ಅದಕ್ಕೆ ಉಪ್ಪು ಹಾಗೆ ಹುಣಸೆಹಣ್ಣು ಹಾಕಿ ಆರೋದಕ್ಕೆ ಬಿಟ್ಬಿಡಿ. ಈ ಒಂದು ಪ್ರಾಸೆಸ್ನಲ್ಲಿ ನೀವು ಕಡಲೆಬೇಳೆ ಹಾಕ್ತಿರಲ್ಲ, ಆಗ ಒಂದು 5-10 to 15 ಕಾಳು ಮೆಂತ್ಯ ಹಾಕಿಬಿಟ್ರಂತೂ ರುಚಿ ಮತ್ತೊಂದು ಲೆವೆಲ್ಗೆ ಹೋಗುತ್ತೆ. ತುಂಬ ಒಳ್ಳೆ ಘಮ, ತುಂಬ ಒಳ್ಳೆ ಟೇಸ್ಟು ಮತ್ತು ಟೆಕ್ಸ್ಚರ್ ಬರುತ್ತೆ ನಿಮ್ಮ ಒಂದು ಚಟ್ನಿಗೆ. ಇವಿಷ್ಟು ಕೂಡ ತಣಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಹಸಿಯಾಗಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂಚೂರೇ ಚೂರು, ಒಂದು 10 ಎಲೆ ಕರಿಬೇವು ಹಾಕಿ, ನೀರೇನು ಜಾಸ್ತಿ ಬೇಡೋದಿಲ್ಲ, 1-2-3 ಚಮಚ ನೀರು ಹಾಕಿ ಗಿರ್ರಂತ ಅನ್ಸಿದ್ರೆ ಸೂಪರ್ ಆಗಿರುವಂಥ ಟೊಮೆಟೊ ಈರುಳ್ಳಿ ಚಟ್ನಿ ರೆಡಿಯಾಗುತ್ತೆ. ಉಪ್ಪು ಖಾರ ಹುಳಿ ಎಲ್ಲ ಕೂಡ ಹದವಾಗಿ ಬರ್ತಿರುವಂಥ ಈ ಚಟ್ನಿಯನ್ನು ನೀವೊಂದ್ಸಲ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ. ಇಂಥ ಮತ್ತಷ್ಟು ರೆಸಿಪಿ ನಿಮ್ಮ ಬತ್ತಳಿಕೆಯಲ್ಲೂ ಇರಬಹುದು, ಮತ್ತೆ ಯಾಕೆ ತಡ ನಮ್ಮ ಕಡೆ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ನೀವು ಕೂಡ ಈ ಥರ ತರಕಾರಿ ಚಟ್ನಿಗಳನ್ನ ಮಾಡ್ತೀರಾ, ಮತ್ತೆ ಅದರ ಸೀಕ್ರೆಟ್ ಇನ್ಗ್ರೀಡಿಯೆಂಟ್ ಯಾವುದು ಅಂತ ಹೇಳಿ. ಇವಾಗ ಟೊಮೆಟೊ ಈರುಳ್ಳಿ ಚಟ್ನಿಯಲ್ಲಿ ಆ ರೀತಿ ಸೀಕ್ರೆಟ್ ಆಗಿ ಸೇರಿಸಬೇಕಾಗಿರೋದು ಮೆಂತ್ಯ.

ಆಕಾಶವಾಣಿ ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿದ್ದಾರೆ ಅನಂತಮೂರ್ತಿ ಅವರು. ರೆಸಿಪಿ ತುಂಬಾ ರುಚಿಯಾಗಿ ಇದೆ ಅಂತ. ರೆಸಿಪಿ ಮಾತ್ರ ರುಚಿಯಾಗಿಲ್ಲ, ನಿಜಕ್ಕೂ ಮಾಡ್ಕೊಳ್ತೀನಿ, ತುಂಬಾನೇ ಚೆನ್ನಾಗಿರುತ್ತೆ. ನಾವು ಎಷ್ಟೋ ಅಡುಗೆಗಳನ್ನ ಮಾಡಬೇಕಾದ್ರೆ ಏನನ್ಕೊಳ್ತೀವಿ ಅಂದರೆ ಹೆಚ್ಚು ಹೆಚ್ಚು ಪದಾರ್ಥಗಳನ್ನ ಹಾಕಿದಷ್ಟು ಕೂಡ ರುಚಿಯಾಗತ್ತೆ ಅಂತ. ಅಂದರೆ ತುಂಬ ರಿಚ್ ಆಗಿ ಮಾಡಿಬಿಡ್ಬೇಕು ಅಂತ. ಅದಕ್ಕೆ ಗೋಡಂಬಿ, ಬಾದಾಮಿ ಇತ್ಯಾದಿಗಳನ್ನ ಸೇರಿಸ್ಬೇಕು, ಸ್ವಲ್ಪ ಎಣ್ಣೆ ಮುಂದೆ ಹಾಕಿ ಹಾಕಿರಬೇಕು, ಆಮೇಲೆ ಪ್ರೀಮಿಯಂ ಅನ್ಸುವಂತಹ ಪದಾರ್ಥಗಳನ್ನ ಬಳಸಿ ಮಾಡಬೇಕು. ಮಕ್ಕಳಿಗೆ ಅಂತಂದರೆ ಸ್ವೀಟ್ ಕಾರ್ನ್ ಇರಲೇಬೇಕು, ಕ್ಯಾಪ್ಸಿಕಮ್ ಇರಲೇಬೇಕು, ಅಥವಾ ನೋಡೋದಕ್ಕೆ ತುಂಬ ಫ್ಯಾನ್ಸಿಯಾಗಿ ಕಾಣಿಸುವಂತಹ ಪದಾರ್ಥಗಳನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ, ಅಥವಾ ಮಕ್ಕಳು ಇಷ್ಟಪಡ್ತಾರೆ, ಅಥವಾ ನಾವು ಇಷ್ಟಪಡ್ತೀವಿ, ಅಥವಾ ತುಂಬ ಅದ್ಭುತವಾಗತ್ತೆ ಅಂತೆಲ್ಲ ಅಂದ್ಕೊಳ್ತಾ ಇರ್ತೀವಿ. ಆದರೆ ಸತ್ಯ ಏನು ಗೊತ್ತಾ, ಉಪ್ಪು, ಹುಳಿ, ಖಾರ, ಸಿಹಿ, ಒಗರು ಇಂಥದ್ದು ಎಲ್ಲಿ ಎಷ್ಟು ಬೀಳಬೇಕೋ ಅಷ್ಟು ಬಿದ್ದರೆ ಅಡುಗೆಗೆ ತಾನಾಗಿಯೇ ಒಂದು ಅದ್ಭುತವಾದಂತಹ ರುಚಿ ಬರುತ್ತೆ. ಮತ್ತು ಮಾಡಬೇಕಾದ್ರೆ ಶ್ರದ್ಧೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನೀವು ಎಷ್ಟು ಒಳ್ಳೆ ಪದಾರ್ಥ ಹಾಕಿದ್ರು ಕೂಡ ಸರಿಯಾದ ಸಮಯದಲ್ಲಿ ನೀವು ಒಲೆ ಆರಿಸಲಿಲ್ಲ ಅಂದರೆ, ಸೀದು ಹೋದರೆ, ಅಥವಾ ಸರಿಯಾದ ಸಮಯದ ತನಕ ಬೇಯಿಸಲಿಲ್ಲ ಅಂದರೆ, ಹಸಿ

ಸಿ ಉಳಿದ್ರೆ ಏನೇನು ಹಾಕಿ ಮಾಡಿದ್ರು ಕೂಡ ಅಡುಗೆ ರುಚಿಯಾಗಿ ಅನಿಸೋದಿಲ್ಲ. ಆದರೆ ಶ್ರದ್ಧೆ ಇದ್ದಾಗ, ಮಾಡುವ ಕೆಲಸದಲ್ಲಿ ಒಂದು ಶಿಸ್ತು ಇದ್ದಾಗ, ಹಾಗೆ ಮಾಡುವ ಕೆಲಸದ ಕುರಿತಾಗಿ ಪ್ರೀತಿ ಇದ್ದಾಗ ಅಡುಗೆ ತಾನಾಗಿಯೇ ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ತುಂಬ ಚಂದವಾಗಿ ರೂಪುಗೊಳ್ಳುತ್ತೆ. ಈ ಒಂದು ಅನುಭವ ನಿಮಗೂ ಕೂಡ ಆಗಿರಬಹುದು. ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ತಾನೆ ಇರಿ ದಿನಪೂರ್ತಿ ನಮ್ಮ ಜೊತೆಯಾಗಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಅದಾಗೆ ನೀನು 1:10 ಆಗ್ತಾ ಇದೆ. ನೀನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಿಸ್ಕೊಳ್ತೀರಿ. ನೀವು ವಾರ್ತೆಗಳ ನಂತರ ಮತ್ತೆ ಭೇಟಿಯಾಗೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೈಜೀರಿಯಾದಲ್ಲಿ ಸೇನಾ ವಿಮಾನ ಪತನ, 32 ಮಂದಿ ಸಾವು. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ: ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಪ್ರಗತಿಯಲ್ಲಿದೆ. ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ಬೆಳಗ್ಗೆ 11 ಗಂಟೆಯ ವೇಳೆಗೆ ತಮಿಳುನಾಡಿನ ಮಧುರಾಂತಕಂನಲ್ಲಿ ಶೇಕಡ 35.55 ಮತ್ತು ಧಾರಾಪುರಂನಲ್ಲಿ ಶೇಕಡ 37.28, ಪುದುಚೇರಿಯ ತಟ್ಟಂಚಾವಡಿ ಶೇಕಡ 39.16 ಹಾಗೂ ಪಶ್ಚಿಮ ಬಂಗಾಳದ ರೆಜಿನಗರ ಶೇಕಡ 38.71 ಮತ್ತು ನಂದಿಗ್ರಾಮ ಶೇಕಡ 43.95 ಹಾಗೂ ಅಸ್ಸಾಂನ ನಾಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡ 37.82 ಮತದಾನವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಶಾಖಪಟ್ಟಣದ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ಇಂದು ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟಿಸಿದ್ದು ಫ್ಲೀಟ್ ಸಪೋರ್ಟ್ ಶಿಪ್ನ 5ರ ಕೀಲ್ ಅಳವಡಿಕೆಗೆ ಚಾಲನೆ ನೀಡಿದರು. ಇದೇ ವೇಳೆ ಅವರು ನವೀಕರಿಸಲಾದ ಸ್ಲೀಪ್ವೇ 4 ಮತ್ತು 300 ಟನ್ ಸಾಮರ್ಥ್ಯದ ಗೋಲಿಯತ್ ಕ್ರೇನ್ ಲೋಕಾರ್ಪಣೆಗೊಳಿಸಿದರು. ಭಾರತೀಯ ನೌಕಾಪಡೆಗಾಗಿ ನಿರ್ಮಿಸಲಾಗುತ್ತಿರುವ 5 ಫ್ಲೀಟ್ ಸಪೋರ್ಟ್ ಶಿಪ್ಗಳಲ್ಲಿ ಮೊದಲನೆಯದಾದ ಎಫ್ಎಸ್ಎಸ್ 1 ಮುಂದಿನ 18 ತಿಂಗಳಲ್ಲೇ ಬಂಗಾಳಕೊಲ್ಲಿಯಲ್ಲಿ ನಿಯೋಜನೆಗೊಳ್ಳಲಿದೆ. 43,500 ಟನ್ ತೂಕದ ಈ ಹಡಗುಗಳು ಸಮುದ್ರದಲ್ಲಿ ಇರುವ ಯುದ್ದ ನೌಕೆಗಳಿಗೆ ಅಗತ್ಯ ಸಾಮಗ್ರಿ ಪೂರೈಸುವ ಮೂಲಕ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನೌಕಾಪಡೆಯ ಕಾರ್ಯಾಚರಣಾ ಸಾಮರ್ಥ್ಯ ಹೆಚ್ಚಿಸಲಿವೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಆರೋಪ ಹಾಗೂ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು ಹುದ್ದೆಯಿಂದ ವಜಾಗೊಳಿಸಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳು ಇಂದು ಸಂಸತ್ ಭವನದಿಂದ ಭಾರತೀಯ ಚುನಾವಣಾ ಆಯೋಗದ ಪ್ರಧಾನ ಕಚೇರಿಯಾದ ನಿರ್ವಚನ ಸದನವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿವೆ. ಆದರೆ ಚುನಾವಣಾ ಆಯೋಗದ ಕಡೆಗೆ ತೆರಳುತ್ತಿದ್ದ ಪ್ರತಿಭಟನಾಕಾರರನ್ನು ಭದ್ರತಾ ಸಿಬ್ಬಂದಿ ತಡೆದರು. ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಸಂಸದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ದೇಶದಲ್ಲಿ ಅರಾಜಕತೆಯಿಂದ ವಾತಾವರಣ ಸೃಷ್ಟಿಸಲು ಪ್ರತಿಪಕ್ಷಗಳು ವಿಶೇಷವಾಗಿ ಕಾಂಗ್ರೆಸ್ ಪ್ರಯತ್ನಿಸುತ್ತಿವೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಷ್ಟೀಯ ವಕ್ತಾರ ಸಂಬಿತ್ ಪಾತ್ರಾ, ದೇಶದ ಸಾಂವಿಧಾನಿಕ ಸಂಸ್ಥೆಗಳ ವಿರುದ್ಧ ಪ್ರತಿಪಕ್ಷಗಳು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿವೆ ಎಂದು ಆರೋಪಿಸಿದರು. ಭಾರತೀಯ ಸೇನೆ, ಸುಪ್ರೀಂಕೋರ್ಟ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹಾಗೂ ವಿದ್ಯುನ್ಮಾನ ಮತಯಂತ್ರಗಳ ವಿರುದ್ಧವೂ ಪ್ರತಿಪಕ್ಷಗಳು ಕಾಲಕಾಲಕ್ಕೆ ಆರೋಪ ಮಾಡಿವೆ. ಕಳೆದ ಕೆಲವು ವಾರಗಳಿಂದ ಚುನಾವಣಾ ಆಯೋಗವನ್ನು ಪ್ರತಿಪಕ್ಷಗಳು ಗುರಿಯಾಗಿಸಿಕೊಂಡಿವೆ ಎಂದು ಸಂಬಿತ್ ಪಾತ್ರಾ ದೂರಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370ನೇ ವಿಧಿಯು 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದು ಯಾವುದೇ ಸರ್ಕಾರವು ಆ ವಿಷಯದ ಗೋಜಿಗೆ ಹೋಗಲಿಲ್ಲ. ಅದಕ್ಕೆ ಕಾರಣ ಅವರು ಆ ವಿಧಿಯ ಪರವಾಗಿದ್ದರು ಎಂದಲ್ಲ, ಬದಲಿಗೆ ಅದನ್ನು ರದ್ದುಗೊಳಿಸುವುದರಿಂದ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಅವರಿಗಿದ್ದ ಭಯವೇ ಕಾರಣವಾಗಿತ್ತು. 2016ರಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಸುದೀರ್ಘ 51 ದಿನಗಳ ಕಾಲ ಕರ್ಫ್ಯೂ ಜಾರಿಯಲ್ಲಿತ್ತು. ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆಯ ಕಾರಣದಿಂದಾಗಿ ಅಲ್ಲಿನ ಶಾಲೆಗಳು 8 ತಿಂಗಳ ಕಾಲ ಮುಚ್ಚಿದ್ದವು. ಎಲ್ಲವೂ ಗೊಂದಲ ಅಥವಾ ಅಶಾಂತಿ ಉಂಟಾಗಬಹುದೆಂದು ನಿರೀಕ್ಷಿಸಿದ್ದರು. ಯಾವುದೇ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಲವಾದ ಯೋಜನೆಯನ್ನು ಸಿದ್ದಪಡಿಸಿತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಮಂಡಿಸಲಾಯಿತು. ಆ ಬೇಸಿಗೆಯು ಶಾಂತಿಯುತವಾಗಿ ಕಳೆಯಿತು. 370ನೇ ವಿಧಿಯು ಯಾವಾಗಲೂ ಒಂದು ತಾತ್ಕಾಲಿಕ ನಿಬಂಧನೆಯಾಗಿಯೇ ಇತ್ತು ಎಂದು ಅಭಿಪ್ರಾಯಪಟ್ಟ ಸುಪ್ರೀಂಕೋರ್ಟ್ 2023ರ ಡಿಸೆಂಬರ್ನಲ್ಲಿ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಎತ್ತಿಹಿಡಿಯಿತು. ನಂತರ 2024ರಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆದವು. ಇವು ಒಂದು ದಶಕದ ಅವಧಿಯಲ್ಲಿ ನಡೆದ ಮೊದಲ ಚುನಾವಣೆಗಳಾಗಿದ್ದವು. 1949ರಲ್ಲೇ ಈ ವಿಧಿಯನ್ನು ತಾತ್ಕಾಲಿಕ ಎಂದು ಕರೆಯಲಾಗಿತ್ತು. ಆದರೆ ಅದನ್ನು ಆ ರೀತಿಯಾಗಿ ಪರಿಗಣಿಸಲು 70 ವರ್ಷಗಳೇ ಬೇಕಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಜೀರಿಯಾದ ಬೆನಿನ್ ಸಿಟಿಯಿಂದ ಲಾಗೋಸ್ಗೆ ತೆರಳುತ್ತಿದ್ದ ಸೇನಾ ವಿಮಾನ ಪತನಗೊಂಡಿದ್ದು 25 ಪ್ರಯಾಣಿಕರು ಮತ್ತು 7 ಸಿಬ್ಬಂದಿ ಸೇರಿದಂತೆ 32 ಮಂದಿ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ ವಿಮಾನದಲ್ಲಿದ್ದ ಯಾರೂ ಬದುಕುಳಿದಿಲ್ಲ ಎಂದು ನೈಜೀರಿಯಾ ಅಧ್ಯಕ್ಷ ಬೋಲಾ ಟಿಬುನು ದೃಢಪಡಿಸಿದ್ದಾರೆ. ವಿಮಾನ ಪತನದ ಕಾರಣ ಪತ್ತೆ ಹಚ್ಚಲು ಸಮಗ್ರ ತನಿಖೆ ನಡೆಸುವಂತೆ ಅವರು ನೈಜೀರಿಯಾ ವಾಯುಪಡೆಗೆ ಸೂಚಿಸಿದ್ದಾರೆ. ವಾಡಿಕೆಯ ಕಾರ್ಯಾಚರಣೆಯಲ್ಲಿದ್ದ ವಿಮಾನದೊಂದಿಗೆ ವಾಯು ಸಂಚಾರ ನಿಯಂತ್ರಕರ ಸಂಪರ್ಕ ಕಡಿತಗೊಂಡ ಬಳಿಕ ನೈಜೀರಿಯಾದ ನೈಋತ್ಯ ಭಾಗದ ಎಗ್ಬೋಗ ಕರಾವಳಿ ಪಟ್ಟಣದ ಸಮೀಪ ಅವಶೇಷಗಳು ಪತ್ತೆಯಾಗಿವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಕೈಗೊಳ್ಳದಿದ್ದರೆ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಸದಸ್ಯ ರಾಷ್ಟಗಳಿಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಎಚ್ಚರಿಕೆ ನೀಡಿದ್ದಾರೆ. ಸ್ಥಗಿತಗೊಂಡಿರುವ ಸುಧಾರಣಾ ಪ್ರಕ್ರಿಯೆಯನ್ನು ಮುಂದುವರೆಸುವಂತೆ ಸದಸ್ಯ ರಾಷ್ಟಗಳಿಗೆ ಅವರು ಕರೆ ನೀಡಿದ್ದಾರೆ. ವಿಶ್ವಸಂಸ್ಥೆಯ ಸದಸ್ಯತ್ವ ವಿಸ್ತರಿಸುವ ಹಿನ್ನೆಲೆಯಲ್ಲಿ ಭದ್ರತಾ ಮಂಡಳಿಯನ್ನು ವಿಸ್ತರಿಸಿ ಹೆಚ್ಚಿನ ಸದಸ್ಯ ರಾಷ್ಟಗಳಿಗೆ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸಬೇಕು ಎಂಬುದು ಆಂಟೋನಿಯೋ ಗುಟೆರಸ್ ಅವರ ನಿಲುವಾಗಿದೆ ಎಂದು ಗುಟೆರಸ್ ಅವರ ಉಪ ವಕ್ತಾರ ಫರ್ಹಾನ್ ಹಕ್ ತಿಳಿಸಿದ್ದಾರೆ. ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕ್ನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. 2026ರ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ನಂತರ ಮತ್ತು ಏಕದಿನ ಅಂತಾರಾಷ್ಟೀಯ ಸರಣಿಯಲ್ಲಿ 2-1 ಅಂತರದ ಭರ್ಜರಿ ಜಯ ಸಾಧಿಸಿದ ನಂತರ ಆತಿಥೇಯ ತಂಡ ವೆಸ್ಟ್ ಇಂಡೀಸ್ ವಿರುದ್ದ ತಮ್ಮ ಗೆಲುವಿನ ಓಟ ಮುಂದುವರೆಸುವ ಗುರಿ ಹೊಂದಿದೆ. ಟೋಕಿಯೋದಲ್ಲಿ ಇಂದು ನಡೆಯಲಿರುವ ಜಪಾನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ವಿಶ್ವದ 3ನೇ ಶ್ರೇಯಾಂಕದ ಆಟಗಾರ ಕಾರ್ಲೋಸ್ ಅಲ್ಕರಾಜ್ 19ನೇ ಶ್ರೇಯಾಂಕದ ಜಿರಿ ಲೆಹೆಕಾ ಅವರನ್ನು ಎದುರಿಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30 ಆರಂಭವಾಗಲಿದೆ. ಪುರುಷರ ಡಬಲ್ ವಿಭಾಗದ ಫೈನಲ್ಸ್ನಲ್ಲಿ ಅಮೆರಿಕದ ಆಸ್ಟಿನ್ ಕ್ರೆಜಿಟೆಕ್ ಮತ್ತು ಕ್ರೋಷಿಯೋದ ನಿಕೋಲಾ ಮೆಕ್ಟಿಕ್ ಜೋಡಿ ಫ್ರಾನ್ಸ್ನ ಥಿಯೋ ಅರಿಬಾಗೆ ಮತ್ತು ಆಲ್ಬಿನೋ ಒಲಿವೆಟೋ ಜೋಡಿಯನ್ನು ಎದುರಿಸಲಿವೆ. ಚೀನಾದ ಓಪನ್ ಟೆನಿಸ್ ಪಂದ್ಯಾವಳಿಯ ಸರ್ಬಿಯಾದ ನೊವಾಕ್ ಜಾಕೋವಿಚ್ ಪುರುಷರ ಸಿಂಗಲ್ ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ಸ್ನಲ್ಲಿ ರಷ್ಯಾದ ಡ್ಯಾನಿಲ್ ಮೆದ್ವೆದೇವ್ ಅನರ್ಹಗೊಂಡ ಹಿನ್ನೆಲೆಯಲ್ಲಿ ಚಾಕೋವೆಕ್ ಫೈನಲ್ಗೆ ಮುನ್ನಡೆದರು. ಪಂದ್ಯದಲ್ಲಿ 7-5, 5-3, 15-15 ಮುನ್ನಡೆ ಸಾಧಿಸಿ ಜಾಕೋವಿಚ್ ಗೆಲುವಿನ ಸರ್ವ್ ಮಾಡುತ್ತಿದ್ದ ವೇಳೆ ಮದ್ವೆದೇವ್ ಚೆಂಡನ್ನು ಪ್ರೇಕ್ಷಕರತ್ತ ಹೊಡೆದಿದ್ದು ಅದು ಪ್ರೇಕ್ಷಕರೊಬ್ಬರಿಗೆ ತಗುಲಿತು. ಇದರಿಂದ ಅವರನ್ನು ಅನರ್ಹಗೊಳಿಸಲಾಯಿತು. ಇಂದು ನಡೆಯಲಿರುವ ಫೈನಲ್ನಲ್ಲಿ ಜಾಕೋವಿಕ್ 5ನೇ ಶ್ರೇಯಾಂಕದ ಆಸ್ಟ್ರೇಲಿಯಾದ ಅಲೆಕ್ಸ್ ಡಿ ಮಿನರ್ ಅವರನ್ನು ಎದುರಿಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ

0: ಸಂಜೆ 4:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೈಜೀರಿಯಾದಲ್ಲಿ ಸೇನಾ ವಿಮಾನ ಪತನ, 32 ಮಂದಿ ಸಾವು. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಎಫ್ಎಂ ರಾಯ್ಮು ಕೇಳ್ತಾ ಇದ್ದೀರಿ. ಇದುವರೆಗೂ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿದ್ರಿ. ಈಗ ಕೇಳಿ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸೃಷ್ಟಿಚೋದನೆಗಳಿಂ ನರನುಳಿಷ್ಟಗಳುದಯ ಇಷ್ಟ ಸಿದ್ಧಿಗೆ ಯಂತ್ರ ತಂತ್ರಗಳ ಯುಕ್ತಿ. ಸೃಷ್ಟಿಚೋದನೆಗಳಿಂ ನರನುಳಿಷ್ಟಗಳುದಯ ಇಷ್ಟ ಸಿದ್ಧಿಗೆ ಯಂತ್ರ ತಂತ್ರಗಳ ಯುಕ್ತಿ. ತ್ವಷ್ಟ್ರ ಕುಶಲದೆ ಸೃಷ್ಟಿ ವಿಕೃತಿಯಿಂತನ್ಯೋನ್ಯ ಸ್ಪೃಷ್ಟರ್ ಪ್ರಕೃತಿ ನರರು ಮಂಕುತಿಮ್ಮ. ತ್ವಷ್ಟ್ರ ಕುಶಲದೆ ಸೃಷ್ಟಿ ವಿಕೃತಿಯಿಂತನ್ಯೋನ್ಯ ಸ್ಪೃಷ್ಟರ್ ಪ್ರಕೃತಿ ನರರು ಮಂಕುತಿಮ್ಮ.

ಸೃಷ್ಟಿ ಚೋದನೆಗಳಿಂ ನರನುಳ್ ಇಷ್ಟಗಳ ಉದಯ ಅಂತ ಮುಂದುವರೆದು ಸ್ಪಷ್ಟ ಪ್ರಕೃತಿ ನರರು ಅಂತ ತಿಳಿಸಿದ್ದಾರೆ. ಸೃಷ್ಟಿ ಅಂದರೆ ಸೃಷ್ಟಿಕರ್ತನ ಪ್ರಚೋದನೆ ಪ್ರೇರಣೆಯಿಂದ ಮನುಷ್ಯನಲ್ಲಿ ಬಯಕೆ ಹುಟ್ಟುತ್ತೆ. ರಸಭರಿತವಾದ ಹಣ್ಣು, ಸುಂದರವಾದ ಹೆಣ್ಣನ್ನು, ಮನಮೋಹಕವಾದ ಬಣ್ಣವನ್ನು ಸೃಷ್ಟಿಸಿ ಮನುಷ್ಯನ ಕಣ್ಮುಂದೆ ಆಡಿಸಿದರೆ, ಪ್ರಚೋದನೆ ಮಾಡಿದರೆ ಅವನಲ್ಲಿ ಅದನ್ನು ಪಡೆದುಕೊಳ್ಳುವ, ಅನುಭವಿಸುವ ಬಯಕೆ ಆಗುವುದಿಲ್ವೇ? ಬಯಕೆಗಳ ಈಡೇರಿಕೆಗಾಗಿ ಹಲವು ಬಗೆಯ ಸಾಧನಗಳನ್ನು ಬಳಸ್ತಾ ಹೋಗ್ತಾನೆ, ಉಪಾಯಗಳನ್ನು ಹುಡ್ತಾ ಹೋಗ್ತಾನೆ. ಸೃಷ್ಟಿಕರ್ತ ಬ್ರಹ್ಮನ ಕೌಶಲ್ಯದಿಂದ, ಚಾತುರ್ಯದಿಂದ, ಈ ಪ್ರಚೋದನೆಯಿಂದಲೇ ಸೃಷ್ಟಿಯು ವಿಕೃತಿ ಆಗ್ತಾ ಹೋಗಿದೆ. ಇಲ್ಲಿ ಪ್ರಕೃತಿ ಕೆಲಸ ಒಂದು ಕಡೆ ಹೇಳಿದ್ದಾರೆ, ಪುರುಷನ ಕೆಲಸ ಒಂದು ಕಡೆ ಹೇಳಿದ್ದಾರೆ. ಪ್ರಕೃತಿ ಪುರುಷ ಇವರಿಬ್ಬರ ಅನ್ಯೋನ್ಯವಾಗಿ ಜಗತ್ತಿನಲ್ಲಿ ಜತೆಗಾರರಾಗಿದ್ದಾರೆ. ಅದರ ಬೆಳವಣಿಗೆಗೆ, ಅದರ ವಿಕೃತಿಗೆ, ವ್ಯತ್ಯಾಸಗಳಿಗೆ ಎಲ್ಲಕ್ಕೂ ಕಾರಣರಾಗಿರ್ತಕ್ಕಂಥವರು ಪ್ರಕೃತಿ ಹಾಗೂ ಈ ಸುತ್ತಲಿನ ಜನರು.

ಮಂಗಳ ಪ್ರತ್ಯುಕ್ತಿನ ಅರಚರಿತೆ ಕಾವ್ಯ ವಿಜ್ಞಾನಗಳ ನಿಗಮಾನುಸರಗಳ್ ದಿವ್ಯ ಚರಿತಂಗಳ ಪ್ರತ್ಯುಕ್ತಿ ನರಚರಿತೆ ಕಾವ್ಯ ವಿಜ್ಞಾನಗಳ ನಿಗಮಾನುಸರಗಳ್ ನವ್ಯ ಸಂಪದ ವಾರ್ಷ ಸಂಪದ ಉದ್ಧೃತವಿಂತು ಸವ್ಯ ಪೇಕ್ಷಗಳು ಭಯ ಮಂಕುತಿಮ್ಮ ನವ್ಯ ಸಂಪದ

0: ದಿವ್ಯ ಚರಿತಂಗಳ ಪ್ರತ್ಯುಕ್ತಿ ನರಚರಿತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇದನ್ನ ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಕಲ್ಪನೆ ಇದೆ, ಜೊತೆಗೆ ಸತ್ಯಾಂಶ ಕೂಡ ಇದೆ. ದಿವ್ಯವಾದ ರಾಮನ ಚರಿತ್ರೆ, ಶ್ರೀಕೃಷ್ಣನ ಚರಿತ್ರೆ, ರಾಮಾಯಣ, ಭಾಗವತ, ಮಹಾಭಾರತ ಇರೋ ಹಾಗೆ ಅದ್ಭುತವಾಗಿದೆ. ಭೂಲೋಕದ ಸಾಮಾನ್ಯ ಚರಿತ್ರೆನೂ ಕೂಡ ಅದ್ಭುತವಾಗಿದೆ ಅಂತ ಹೇಳ್ತಾ, ಅದು ವಿಶೇಷ. ನಾವು ಭಗವಂತ ಬೇರೆ, ಅಲ್ಲಾಗಿರ್ತಕ್ಕಂಥದ್ದು ಮನುಷ್ಯನೇ ಹೀಗೆ ಅನ್ನೋ ಯೋಚನೆ ಮಾಡ್ತೀವಲ್ವಾ, ಗುಂಡಪ್ಪನ ದೃಷ್ಟಿಕೋನ ಹಾಗಲ್ಲ. ಪ್ರತಿ ಮನುಷ್ಯನ ಚರಿತ್ರೆ ಇದೆಯಲ್ಲ, ಚರಿತ್ರೆ ಇದೆಯಲ್ಲ, ಅದು ಕೂಡ ದಿವ್ಯ ಚರಿತ್ರೆಗೆ ಪ್ರತ್ಯುಕ್ತಿ ಇದ್ದಾಗಿದೆ ಅಂತ ಹೇಳಿ. ರಾಮನಂತೆ ಇಲ್ಲಿ ಯಾರೂ ಇಲ್ವಾ, ಏಕಪತ್ನಿ ವ್ರತಸ್ಥರಿಲ್ವಾ, ಅಣ್ಣ ತಮ್ಮಂದರನ್ನ ವಿಶ್ವಾಸ ನೋಡ್ಕೊಳ್ಳೋನು ಇಲ್ವಾ, ಇದಾನೆ. ಅವನು ಬಿಲ್ಲು ಬಾಣ ಹಿಡಿದಲ್ಲ ಇರ್ಬೋದು, ಲಂಕೆಗೆ ಹೋಗಿದ್ದಲ್ಲ ಇರ್ಬೋದು, ಅಂದ್ರೆ ಇರ್ತಕ್ಕಂಥ ಅಲ್ಪಾಂಶವಾಗಿರ್ತಕ್ಕಂಥ ಕೆಲವು ಅಂಶಗಳಾದ್ರೂ ಕೂಡ ನರನಲ್ಲಿ ಕಾಣಿಸುತ್ತೆ. ಕೃಷ್ಣ ಮಾಡ್ತಕ್ಕಂಥ ಪವಾಡ, ಅವನು ಮಾಡೋ ಸಂಧಾನ ಇತ್ಯಾದಿಗಳು, ಆ ಯುದ್ಧದಲ್ಲಾಗಿರ್ತಕ್ಕಂಥದ್ದು, ಒಂದೂವರೆ ಪಕ್ಷ ಮಾಡ್ತಕ್ಕಂಥದ್ದು, ಈ ಎಲ್ಲ ನೋಡಿದ್ರೆ ಆ ತರ ಜನಗಳು ಹೇಳಲ್ವೇ, ಎಲ್ಲ ಕೃಷ್ಣ ಪರಮಾತ್ಮ ಇದ್ದಾಗಿದೆ ಕಣಯ್ಯ ಅಂತ ಹೇಳ್ಬಿಡ್ತೀವಲ್ವಾ. ಅಂದ್ರೆ ಅವನ ಆ ದಿವ್ಯ ಚರಿತ್ರೆಯ ಒಂದು ಅಂಶ ಇವತ್ತಿನ ಮನುಷ್ಯನ ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ನಶೀತ ಹೋಗುವಂತಹದ್ದಲ್ಲ. ಹಾಗೇನೆ ಕಾವ್ಯ ವಿಜ್ಞಾನ ನಿಗಮಾನುಸರಗಳು ಅನ್ನೋ ಮಾತನ್ನು ಹೇಳಿದ್ದಾರೆ. ಕಾವ್ಯ ಅಂದ್ರೆ ಸಂಗೀತ, ಸಾಹಿತ್ಯ, ಕಲೆ, ಇದರೆಲ್ಲ ಕಾವ್ಯ ಅಂತ ಕರಿತೀವಿ. ಇದು ಬುದ್ಧಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು, ಬೌದ್ಧಿಕ ಆನಂದವನ್ನು ಕೊಡ್ತಕ್ಕಂಥದ್ದು. ಇನ್ನು ವಿಜ್ಞಾನಗಳು ಯಾವುದು, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ, ತಂತ್ರಜ್ಞಾನ ಇತ್ಯಾದಿಗಳು ಏನ್ ಮಾಡುತ್ತೆ, ಅದು ದೇಹಕ್ಕೆ ಲೌಕಿಕ ಸೌಖ್ಯಕ್ಕೆ ಸುಖಕ್ಕೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು, ಸಂತೋಷವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ನಿಗಮಾನುಸರಗಳು, ವೇದಶಾಸ್ತ್ರಗಳು ಕೊಟ್ಟಿರ್ತಕ್ಕಂತಹ ಒಂದು ತತ್ವ ಸಿದ್ಧಾಂತಗಳೇನಿದೆ ಅವುಗಳು ಕೂಡ, ಇವೆಲ್ಲದರಿಂದ ಹೊಸದಾಗಿರ್ತಕ್ಕಂಥ ಸಂಪತ್ತು ಬರುತ್ತೆ ನಮಗೆ, ಆನಂದ ಅನುಭವಿಸ್ತೇವೆ ಅಂದ್ರೆ ಹೇಳ್ತಾರೆ ಗುಂಡಪ್ಪನವರು. ಇದಿಷ್ಟೇ ಅಲ್ಲಪ್ಪ, ಇದೆಲ್ಲ ಬಂದಿರೋದು ಯಾವ್ದರಿಂದ ಅಂದ್ರೆ ಆರ್ಷ ಸಂಪದ ಉದ್ಧೃತವಿಂತು. ಆರ್ಷ ಸಂಪದ, ಸಹಸ್ರಾರು ವರ್ಷಗಳಿಂದ ಏನು ನಡ್ಕೊ ಬಂದಿರತಕ್ಕಂತಹ ಒಂದು ಋಷಿ ಮುನಿಗಳ ಒಂದು ವಾಗ್ಝರಿ ಇದೆ, ವಾಣಿ ಇದೆ, ಉಪನಿಷತ್ ಇದೆ, ವೇದಗಳಿದೆ, ಇದೆಲ್ಲದರ ಪ್ರತಿರೂಪವೇ ಆ ಸಂಪತ್ತು ಬಂದಿರತಕ್ಕಂಥದ್ದು, ಅದರಿಂದ ತತ್ಫಲವಾಗಿ ಬಂದಿರತಕ್ಕಂಥದ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಚಿಂತನೆ. ಹಿರಿಯರು ಮಾಡಿರ್ತಕ್ಕಂಥ ಆಲೋಚನೆಗಳೆಲ್ಲವೂ ಕೂಡ ವ್ಯರ್ಥ ಅನ್ನೋ ಮಾತಲ್ಲ. ಹಿರಿಯ ಚರಿತ್ರೆಗಳೆಲ್ಲವೂ ಕೂಡ ಯಾವುದು ಹೋದದ್ದು ಅಂತ ಪ್ರಶ್ನೆ ಅಲ್ಲ, ಇವತ್ತಿಗೂ ಕೂಡ ನಡೀತಾ ಇದೆ. ಇವತ್ತು ಹೇಳ್ತಾರೆ ಬಹುಶಃ ನನಗೆ ರಾಮ ಕಾಣಿಸ್ದಲ್ಲೇ ಇರಬಹುದು, ಕೃಷ್ಣ ಕಾಣಿಸ್ದಲ್ಲೇ ಇರಬಹುದು, ಇಡೀ ವಿಶ್ವವನ್ನೇ ಚಿತ್ರ ತೆಗೆದುಕೊಂಡಾಗ ವಿಶ್ವರೂಪ ದರ್ಶನ ಅಂತ ನಾವು ನೋಡಿದಾಗ ಇಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಒಂದೊಂದು ಮಾಡ್ತಕ್ಕಂತಹ ಕೃತ್ಯಗಳು, ಅವರ ಶಕ್ತಿಗಳು ನೋಡಿದಾಗ ನಮ್ಗೆ ಅಗಾಧ ಅಂತ ಅನ್ಸುತ್ತೆ. ಅವನು ಮಾಡಿರ್ತಕ್ಕಂಥ ರಚನೆಗಳು ನೋಡಿದ್ರೆ ಬಹುಶಃ ಸೃಷ್ಟಿಕರ್ತ ಬ್ರಹ್ಮನೇ ಸೃಷ್ಟಿ ಮಾಡೋಕೆ ಆಗುತ್ತೋ ಇಲ್ವೋ ಅಂತ ಆಶ್ಚರ್ಯವಾಗುವಂತ ರೀತಿಯಲ್ಲಿ ಅದ್ಭುತವಾದ ಸೃಷ್ಟಿಗಳನ್ನ ಮನುಷ್ಯ ರಚನೆ ಮಾಡಿದ್ದಾನೆ. ಅವನ ಶಕ್ತಿ ಕೂಡ ಅದ್ಭುತವಾಗಿರತಕ್ಕಂಥ ಶಕ್ತಿ ಇದೆ. ಅಂದ್ರೆ ಇದೆಲ್ಲವೂ ಸೇರಿರ್ತಕ್ಕಂತಹ ಒಂದು ಇದೆಯಲ್ಲ ಆ ವಿಶ್ವರೂಪ, ಇಡೀ ಜಗತ್ತೇ ಒಂದು ಶಕ್ತಿಯಾಗಿದೆ ಅದು ಹೇಳ್ತಾರೆ. ಅದರಿಂದ ಇದೆಲ್ಲವೂ ಕೂಡ ಸವ್ಯಾಪೇಕ್ಷೆಗಳು ಉಭಯವಾಗಿರ್ತಕ್ಕಂಥದ್ದು ಅಂದು ಮಾತನ್ನು ಹೇಳಿದ್ದಾರೆ. ಇದು ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. ಇದನ್ನೇ ಕುರಿತು ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ತತ್ವ ಹಳೆ ತತ್ವ ಗೊಳಗು ಉಡೆ ಧರ್ಮ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀಯತರದಿಂದಲ್ಲ, ಎರಡೂ ಸೇರಿರ್ತಕ್ಕಂಥ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅಂತ ಹೇಳಿ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ.

0: ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಗದಸಿರಿ.
1: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಇದುವರೆಗೂ ಕಗ್ಗದ ಸಿರಿ ಕೇಳಿದ್ರಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಇದೀಗ 2 ಚಂದದ ಗೀತೆಗಳನ್ನ ಕೇಳಿಸೋದಕ್ಕೆ ನಮಗೆ ಸಮಯಾವಕಾಶ ಇದೆ. ಮೊದಲಿಗೆ ಕಣ್ಣಲೆ ಅನ್ನುವಂತಹ ಗೀತೆಯನ್ನು ಕೇಳಿಸ್ತಾ ಇದ್ವಿ. ಬುಗುರಿ ಚಿತ್ರದ ಹಾಡಿದು, ಕಾರ್ತಿಕ್ ಮತ್ತು ಶಿವಾನಿ ಅವರ ವಾಯ್ಸ್ನಲ್ಲಿದೆ, ಕವಿರಾಜ್ ಅವರ ಸಾಹಿತ್ಯ, ಮಿಕ್ಕಿ ಜೆ ಮೇಯರ್ ಅವರ ಸಂಗೀತ ಸಂಯೋಜನೆ. ಇದಾದ ನಂತರ ಎಂದೆಂದಿಗೂ ಚಿತ್ರದಿಂದ ನಿನ್ನಲೆ ಅನ್ನುವಂಥ ಗೀತೆಯನ್ನು ಕೇಳಿಸ್ತೀವಿ. ಸೋನಿಕ ಮತ್ತು ಶ್ರೇಯಾ ಘೋಷಾಲ್ ಅವರ ವಾಯ್ಸಲ್ಲಿದೆ ಹಾಡು, ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ. ಎರಡು ಗೀತೆಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ.

0: 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇದೀಗ ಸೇವಾ ಸಂಕಲ್ಪ ಅಭಿಯಾನ್ ಸೀರೀಸ್ನ ಒಂದು ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಕೇಂದ್ರ ಸರ್ಕಾರದ ಜನ್ ಸೇವಾ ಸೇ ದೇಶ್ ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸೌರ ವಿದ್ಯುತ್ ಕ್ರಾಂತಿ ಕುರಿತಾದ ವಿಶೇಷ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶನದಲ್ಲಿ ಭಾಗವಹಿಸುತ್ತಾರೆ ಅನಿಲ್ ರಾಜೆ ಆರ್ಎಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು. ಇವರನ್ನು ಸಂದರ್ಶಿಸಲಿದ್ದಾರೆ ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು.
1: ನಮಸ್ಕಾರ ಶ್ರೋತೃಗಳೇ, ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅಧಿಕಾರದ 25 ವರ್ಷಗಳ ಒಂದು ಸಂಭ್ರಮದ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳು, ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳ ಸರಣಿ ಸಂವಾದ ಕಾರ್ಯಕ್ರಮವನ್ನು ಆಕಾಶವಾಣಿ ಸುದ್ದಿ ವಿಭಾಗ ಆಯೋಜಿಸಿದೆ. ಇವತ್ತು ನಾವು ಒಂದು ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇರುವಂಥದ್ದು ಭಾರತದಲ್ಲಿ ಸೌರ ವಿದ್ಯುತ್ ಕ್ರಾಂತಿ, ಇದರ ಒಂದು ವಿಚಾರದ ಬಗ್ಗೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಹಿರಿಯ ಪತ್ರಕರ್ತರು, ಲೇಖಕರು ಮತ್ತು ಆರ್ಥಿಕ ವಿಶ್ಲೇಷಕರಾದಂಥ ಅನಿಲ್ ರಾಜ ಅರಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ
1: ಸರ್. ಈಗ ಭಾರತದಲ್ಲಿ ಸೌರ ವಿದ್ಯುತ್ ಉತ್ಪಾದನೆ ಹೆಚ್ಚಾಗ್ತಾ ಇದೆ, ಇದಕ್ಕೆ ಏನು ಪ್ರಮುಖ ಕಾರಣಗಳು ಅಂತ?
2: ಪ್ರಮುಖ ಕಾರಣ ಏನಂದ್ರೆ, ನಾವು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ 2015 ನಾವು ಭರವಸೆ ಕೊಟ್ಟಿದ್ದು ಏನಂದರೆ 40% ಪವರ್ ಜನರೇಷನ್ ಕೆಪಾಸಿಟಿ ಫ್ರಮ್ ನಾನ್ ಫಾಸಿಲ್ ಫ್ಯೂಲ್ ಸೋರ್ಸಸ್ ಬೈ 2030.
1: ಪಳೆಯುಳಿಕೆಯೇತರ ವಿದ್ಯುತ್ ಇಂಧನ,
2: ನಾನ್ ಫಾಸಿಲ್ ಫ್ಯೂಲ್ ಅಂದರೆ ಕೋಲ್ ಇರ್ಬೋದು, ಡೀಸೆಲ್ ಪೆಟ್ರೋಲ್ ಇರ್ಬೋದು. ಈಗ ಅದೇ ಮೇನ್ ನಮಗೆ ಡ್ರೈವಿಂಗ್ ಫೋರ್ಸ್ ಅಂತ ಏನು ಹೇಳ್ತೀವಿ ಅದು ನಮಗಿದೆ. ಈಗ ಇದರಲ್ಲಿ ಸೋಲಾರ್ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಆಗಿದೆ. ಮೊದಲು 3 GW ಇತ್ತು 2014, ಈಗ 162 GW ಬಂದಿದ್ದೀವಿ. ರ್ಯಾಪಿಡ್ ಗ್ರೋತ್ ಇಸ್ ಡ್ರಿವನ್ ಬೈ ಫೌಂಡೇಶನಲ್ ಎಕನಾಮಿಕ್ ಶಿಫ್ಟ್ಸ್, ಅಗ್ರೆಸಿವ್ ಪಾಲಿಸಿ ಫ್ರೇಮ್ವರ್ಕ್ ಅಂಡ್ ಅಬಂಡೆಂಟ್ ನ್ಯಾಚುರಲ್ ಅಡ್ವಾಂಟೇಜಸ್ ನಲ್ಲಿ ನಾವು ಇಷ್ಟು ಅಚೀವ್ ಮಾಡಿದ್ವಿ. 3 GW 162 GW ಲೆವೆಲ್ಗೆ ಅಚೀವ್ ಮಾಡಿದ್ದೀವಿ.
1: ಎಷ್ಟು ಗುರಿ ಹೆಚ್ಚಾಗಬೇಕು ಅನ್ನೋ ಒಂದು ನಿರೀಕ್ಷೆ ಇದೆ ಒಂದು ಸರ್ಕಾರ ಏನಾದರೂ ಇದಕ್ಕೆ?
2: ಇಲ್ಲ, ಸರ್ಕಾರ 40% ಇನ್ಸ್ಟಾಲ್ಡ್ ಜನರೇಷನ್ನ ನಾವು ಮಾಡಬೇಕು ಅಂತ ಇದ್ದೀವಿ. ಆ ದಿಕ್ಕಿನಲ್ಲಿ ಹೊರಟಿದ್ದೀವಿ ಆ್ಯಂಡ್ ಅಚೀವ್ ಮಾಡಿದ್ದೀವಿ, ಸಾಕಷ್ಟು ಸಾಧನೆ ಆಗಿದೆ.
1: ಅಂದರೆ ಈ ಕ್ಷೇತ್ರದಲ್ಲಿ ಭಾರತ ಎದುರಿಸ್ತಾ ಇರೋ ಪ್ರಮುಖ ಸವಾಲುಗಳೇನು ಅಂತ?
2: ಇಂಡಿಯಾ ನಾವು ಹ್ಯಾಸ್ 168 GW ಆಫ್ ಸೋಲಾರ್ ಇರೋ ಅಬೌಟ್ 12% ಆಫ್ ಇಟ್ಸ್ ಎಲೆಕ್ಟ್ರಿಸಿಟಿ ಕ್ಲಿಯರ್ಲಿ ಆರ್ ಬಿಲ್ಡಿಂಗ್ ದ ಎನರ್ಜಿ ಟ್ರಾನ್ಸಿಷನ್ ಅಂಡ್ ಫ್ಯಾಕ್ಟ್ರೀಸ್ ದಟ್ ಸಪ್ಲೈ ಇಟ್. ಗವರ್ಮೆಂಟ್ ಈಸ್ ವರ್ಕಿಂಗ್ ಆನ್ ಸೋಲಾರ್ ಪ್ರಾಜೆಕ್ಟ್. ಸೋಲಾರ್ ಎನರ್ಜಿ ಅಲೋನ್ ವಿಲ್ ರೀಚ್ 15% to 18% ಆಫ್ ದ ಟೋಟಲ್ ಜನರೇಟೆಡ್ ಎಲೆಕ್ಟ್ರಿಸಿಟಿ. 15-18% ಆ ಲೆವೆಲ್ಗೆ ಇದ್ದೀವಿ. ನಮಗೆ ಅಚೀವ್ ಮಾಡಬೇಕಾದ 40, ಈಗ ಲಾಸ್ಟ್ 4-5 ವರ್ಷದಲ್ಲಿ ನಾವು ಇಷ್ಟು ಅಚೀವ್ ಮಾಡಿದ್ದೀವಿ. ಆಮೇಲೆ ನೀತಿ ಆಯೋಗ ಎನರ್ಜಿ ರೋಡ್ ಮ್ಯಾಪು ಇಂಡಿಯಾ ಏಮ್ಸ್ ಟು ರೀಚ್ 280 GW ಆಫ್ ಸೋಲಾರ್ ಎಸ್ಟಾಬ್ಲಿಷ್ಡ್ ಕೆಪಾಸಿಟಿ ಬೈ 2030. ನಾವು ಆಲ್ಮೋಸ್ಟ್ ಅರ್ಧ ರೀಚ್ ಆಗಿದ್ದೀವಿ 280. ಆಮೇಲೆ ದಿಸ್ ಫಾರ್ಮ್ಸ್ ಅ ಬ್ಯಾಕ್ ಬೋನ್ ಆಫ್ ಇಂಡಿಯಾಸ್ ಲಾರ್ಜ್ ಪಂಚಮೃತ್ ಕಮಿಟ್ಮೆಂಟ್ ಟು ಎಸ್ಟಾಬ್ಲಿಷ್ 500 GW ಆಫ್ ನಾನ್ ಫಾಸಿಲ್ ಫ್ಯೂಲ್ ಕೆಪಾಸಿಟಿ ಬೈ 2030. ನಾವು ಇಷ್ಟು ಗೋಲ್ಸ್ನ ಇಟ್ಕೊಂಡು ನಾವು ಅದ್ರ ಕಡೆ ನಾವು ಸಾಕ್ತಾ ಇದ್ದೀವಿ. ಕಮಿಂಗ್ ಇಯರ್ ಸೋಲಾರ್ ಪವರ್ ಇಸ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಟು ಎಕ್ಸ್ಪೀರಿಯನ್ಸ್ ಅನ್ಪ್ರೆಸಿಡೆಂಟೆಡ್ ಗ್ರೋತ್ ಡ್ರಿವನ್ ಬೈ ಅಗ್ರೆಸಿವ್ ಗವರ್ನಮೆಂಟ್ ಮ್ಯಾಂಡೇಟ್ಸ್, ಮ್ಯಾಸಿವ್ ಇಂಡಸ್ಟ್ರಿಯಲ್ ಡಿಕಾರ್ಬನೈಸೇಷನ್ ಅಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಡಾಟಾ ಸೆಂಟರ್ಸ್. ಈಗ ಡಿಕಾರ್ಬನೈಸೇಷನ್ ಅಂದಮೇಲೆ ಕಾರ್ಬನ್ ಫುಟ್ ಪ್ರಿಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಜಾಸ್ತಿ ಆದಷ್ಟು ನಾನ್ ಫಾಸಿಲ್ ಫ್ಯೂಲ್ಸ್ನ ಕಡಿಮೆ ಯೂಸೇಜ್
1: ಮಾಡಬೇಕು ಅಂತ, ಪಳೆಯುಳಿಕೆ ಇಂಧನಗಳನ್ನು.
2: ಈಗ ಅದೇ ಮೇನ್ ಉದ್ದೇಶ. ಆಮೇಲೆ ಈಗ ಡಾಟಾ ಸೆಂಟರ್ಸ್ ಎಲ್ಲ ಕಡೆ ಬರ್ತಾ ಇದೆ. ಈಗ ಡಾಟಾ ಸೆಂಟರ್ಸ್ಗೆ ಸೋಲಾರ್ನ ಲಿಂಕ್ ಕೊಟ್ಬಿಟ್ರೆ ನಮ್ಗೆ ಅವಾಗ ಹೈಡಲ್ ಪವರ್ದು ಕಡಿಮೆ ಯೂಸೇಜ್ ಆಗುತ್ತೆ, ಕೋಲ್ ಯೂಸೇಜ್ ಕಡಿಮೆ ಆಗುತ್ತೆ, ಥರ್ಮಲ್ ಪವರ್ ಪ್ಲಾಂಟ್ಸ್ ಕಡಿಮೆ ಆಗುತ್ತೆ. ಸೊ ಸೋಲಾರ್ಗೆ ಲಿಂಕ್ ಮಾಡೋದಕ್ಕೆ ಈಗ ಹೊರಟಿದ್ದೀವಿ ನಾವು. ಇದೇ ಮೇನ್ ಡ್ರೈವಿಂಗ್ ಫ್ಯಾಕ್ಟರ್ ಸೋಲಾರ್ಗೆ ಇದೆ.

0: ಇದೇ ಪ್ರಮುಖವಾದ ಒಂದು ಇದು ಅಂತ. ಸರ್, ಈಗ ಈ ಸೌರ ಫಲಕಗಳ ಉತ್ಪಾದನೆಯಲ್ಲಿ ನಾವು ಚೀನಾ ಮೇಲೆ ಅವಲಂಬನೆ ಆಗಿದ್ದೀರಿ ಅಂದ್ರೆ, ಈಗ ಚೀನಾ ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೆ ಈ ಸರ್ಕಾರ ಏನಾದರೂ ಕ್ರಮಗಳನ್ನು ಕೈಗೊಂಡಿದೆಯಾ ಹೇಗೆ ಅಂತ?
1: ಹೌದು, ಚೈನಾದಿಂದ ಸ್ವಲ್ಪ ರಾ ಮೆಟೀರಿಯಲ್ಸ್ ಎಲ್ಲ ನಾವು ತಗೊಳ್ತೀವಿ, ಕಚ್ಚಾ ವಸ್ತು. ಅದನ್ನು ಆದಷ್ಟು ನಾವು ಇಲ್ಲೇ ಲೋಕಲ್ ಮಾಡೋದಕ್ಕೆ ಹೊರಟಿದ್ದೀವಿ. ಅಮೆರಿಕಾ ಹೆಲ್ಪ್ ಬಂತು, ಅಮೆರಿಕಾ ಅವರು ಕಟ್ ಡೌನ್ ಮಾಡಬೇಕು ಅಂತಿದ್ದಾರೆ, ಅವರು ಚೈನಾ ಮೇಲೆ ಡಿಪೆಂಡ್ ಆಗಿರೋದು ಕಡಿಮೆ ಮಾಡಬೇಕು ಅಂತ ಹೇಳಿ ನಮಗೆ ಭಾರತದನ್ನ ಎನ್ಕರೇಜ್ ಮಾಡಿದ್ರು. ಸೊ ಆ ಇದರಲ್ಲಿ ಇವಾಗ ಏನಾಯ್ತು, ನಾವು ಸುಮಾರು ಫ್ಯಾಕ್ಟ್ರಿಗಳು ಬಂದು ಈಗ ಎಕ್ಸ್ಪೋರ್ಟ್ಗೆ ನಾವು ನೋಡ್ತಾ ಇದ್ದೀವಿ. ಸ್ಟ್ರಕ್ಚರಲ್, ಫೈನಾನ್ಷಿಯಲ್ ಆ್ಯಂಡ್ ಟೆಕ್ನಿಕಲ್ ಚಾಲೆಂಜಸ್ನ ನಾವು ಓವರ್ಕಮ್ ಮಾಡಿಕೊಂಡು ನಾವು ಎಕ್ಸ್ಪೋರ್ಟ್ಸ್ ಸೋಲಾರ್ ಪವರ್ ಜನರೇಷನ್ದಕ್ಕೆ ಹೊರಟಿದ್ದೀವಿ.
0: ಸೊ ಆ ಹಂತದಲ್ಲಿ ಇದ್ದೇವೆ ನಾವು ಅಂತ ಹೇಳ್ತಾ ಇದ್ದೀರಾ. ಅಂದರೆ ಈಗ ಸರ್ಕಾರ ಭಾಳ ಪ್ರಮುಖವಾದ ಒಂದು ಯೋಜನೆನ ಪಿ ಎಂ ಕುಸುಮ್ ಯೋಜನೆ, ಭಾಳ ಪ್ರಮುಖವಾದ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ. ಇದರಿಂದ ರೈತರಿಗೆ ಸೌರ ವಿದ್ಯುತ್ ಒದಗಿಸುವಂಥದ್ದು, ಇದರಿಂದ ಅಗ್ರಿಕಲ್ಚರ್ ಕೃಷಿ ಚಟುವಟಿಕೆಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ, ಮತ್ತು ಇಂಧನ ವೆಚ್ಚ ಕಡಿಮೆ ಆಗುತ್ತೆ, ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಈ ಯೋಜನೆಯಿಂದ ಯಾವ ರೀತಿ ಸೌಲಭ್ಯಗಳು ಪ್ರಯೋಜನಗಳಿದ್ದಾವೆ ಅಂತ ನೀವು ಹೇಳ್ತೀರಾ?
1: ಪಿ ಎಂ ಕುಸುಮ್ ಸ್ಕೀಮ್ ರೈತರಿಗೆ ಫಿನಾನ್ಷಿಯಲ್ ಸಬ್ಸಿಡಿ ಅಂತೀವಿ, ಅದು ಕೊಟ್ಟಿದೆ. ಆಮೇಲೆ ರಿಲಯಬಲ್ ಡೇ ಟೈಮ್ ಇರಿಗೇಷನ್ ಅಂತೀವಿ, ಅಂದರೆ
0: ಹಗಲೊತ್ತು
1: ಪವರ್, ಅದು ಏನು ಫುಲ್ ವೋಲ್ಟೇಜ್ ಪವರ್. ಆಮೇಲೆ ಎರಡನೇ ಇನ್ಕಮ್, ಯಾಕಂದರೆ ಕೆಲವು ರೈತರು ಅರ್ಧ ಕೃಷಿ ಅರ್ಧ ಬಾಡಿಗೆ ಕೊಡ್ಬೋದು ಲ್ಯಾಂಡ್ನ, ಅದು ಸೆಕೆಂಡ್ ಇನ್ಕಮ್ ಅಂತಾರೆ. ಬೈ ಟರ್ನಿಂಗ್ ಅನ್ಯೂಸ್ಡ್ ಲ್ಯಾಂಡ್ ಇನ್ ಟು ಕ್ಲೀನ್ ಎನರ್ಜಿ ಜನರೇಷನ್ ಸೈಟ್ಸ್.
0: ಓಕೆ,
1: ಸೊ ಪಿ ಎಂ ಕುಸುಮ್ ಸ್ಕೀಮ್ ಈ ದಿಕ್ಕಿನಲ್ಲಿ ಹೊರಟಿದೆ.
0: ಅದರಿಂದ ಆದಾಯನೂ ಬರುತ್ತೆ ಅಂತ. ಓಕೆ,
1: ಒಂದ್ ಕಡೆ ಆದಾಯ, ಒಂದ್ ಕಡೆ ಅವ್ರು ಕೃಷಿನೂ ಮಾಡಬಹುದು, ಎರಡೂ ಮಾಡ್ಕೊಬಹುದು. ಆಮೇಲೆ ಹಗಲಲ್ಲಿ ಪವರ್ ಕಟ್ ಇಲ್ದೆ ಪವರ್ ಅವ್ರ ಪಂಪ್ ಸೆಟ್ಗಳನ್ನ.
0: ಅಲ್ಲ, ಇಂಥ ಒಂದು ಬಹಳ ಪ್ರಮುಖವಾದ ಒಂದು ಕಾರ್ಯಕ್ರಮ, ಆದರೆ ದುರದೃಷ್ಟ ಅಂತಾರೆ, ರೈತ ಸಮುದಾಯ ಅಷ್ಟರ ಮಟ್ಟಿಗೆ ಇದರ ಯೋಜನೆಯ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು.
1: ಇದು ಏನಾಗಿದೆ, ಫ್ರಾಗ್ಮೆಂಟೆಡ್ ಲ್ಯಾಂಡ್ ಹೋಲ್ಡಿಂಗ್ ಅಂತೀವಿ. ಈಗ 5 ಎಕರೆ 10 ಎಕರೆ ಅದವರಿಗೆ ಕಷ್ಟ. ಇದು ಏನಿದ್ರು ಒಂದು 20-30-40 ಎಕರೆ ಇರೋರಿಗೆ ಅವರು ಬ್ಯಾಲೆನ್ಸ್ ಮಾಡ್ಬೋದು, ಅರ್ಧ ಅರ್ಧ ಮಾಡಿಕೊಂಡು. ಚಿಕ್ಕದವ್ರಿಗೆ ಚಿಕ್ಕ ಲ್ಯಾಂಡ್ ಹೋಲ್ಡಿಂಗ್ ಅವ್ರಿಗೆ ಸ್ವಲ್ಪ ಕಷ್ಟವೇ ಆಗಿದೆ.
0: ಈ ಮೇಲ್ಛಾವಣೆ ಮನೆ ಇದು ಸೌರ ಫಲಕ ಅಳವಡಿಸುವಂತ ಈ ಯೋಜನೆ, ಇದರಿಂದ ಯಾವ ರೀತಿ ಯೂಸ್ಫುಲ್ ಆಗ್ತಾ ಇದೆ, ಅದರ ಒಂದು ಸ್ವರೂಪ ಏನು ಅಂತ?
1: ಇಲ್ಲ, ಇದು ಯೂಸ್ಫುಲ್ ಆಗಿದೆ. ಇದು ಪಿ ಎಂ ಸೌರ್ಯ ಘರ್ ಅವ್ರ ಮುಫ್ತ್ ಬಿಜಲಿ ಯೋಜನಾ ಅಂತ ಆಗಿ ಹೋಗಿದೆ. ಮುಫ್ತ್ ಅಂದ್ರೆ
0: ಉಚಿತ,
1: ಮುಫ್ತ್ ಬಿಜಲಿ ಯೋಜನಾ, ರೂಫ್ ಟಾಪ್ ಸೋಲಾರ್ ಸ್ಕೀಮ್. ಅದು ಸುಮಾರು ಜನಕ್ಕೆ ಅದು ಹಿಡಿಸಿದೆ, ಸುಮಾರು ಜನ ಅದು ಅಳವಡಿಸ್ತಿದ್ದಾರೆ. ಅಳವಡಿಸಿದ್ರಿಂದ ಆವರೇಜ್ ಹೌಸ್ ಹೋಲ್ಡ್ ಎಲೆಕ್ಟ್ರಿಸಿಟಿ ಬಿಲ್ 71% ಕಡಿಮೆ ಆಗಿದೆ. ಆಮೇಲೆ ಡೆಲಿವರಿಂಗ್ 0 ಎಲೆಕ್ಟ್ರಿಸಿಟಿ ಬಿಲ್ ಟು ರಫ್ಲಿ 45% ಆಫ್ ದ ಪಾರ್ಟಿಸಿಪೇಟಿಂಗ್ ಫ್ಯಾಮಿಲೀಸ್. 45% ಆಫ್ ದಿ ಫ್ಯಾಮಿಲೀಸ್ 0 ಬಿಲ್ ಆಗಿದೆ. ಆಮೇಲೆ 0 ಬಿಲ್ ಹೌಸ್ ಹೋಲ್ಡ್ಸ್, ಅದು ಮತ್ತೆ 45% ಬೆನಿಫಿಷರೀಸ್ ಪೇ ನಥಿಂಗ್ ಫಾರ್ ಎಲೆಕ್ಟ್ರಿಸಿಟಿ ಬೇಸ್ಡ್ ಆನ್ ಕನ್ಸಂಪ್ಷನ್ ಮ್ಯಾಚಿಂಗ್ ಜನರೇಷನ್. ಆಮೇಲೆ ಇಂದ ಪೇ ಬ್ಯಾಕ್ ಪೀರಿಯಡು ಇದಾಗಿದೆ.
0: ಓಕೆ,
1: ಅವರು ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅದು ಪೇ ಬ್ಯಾಕ್ ಕಡಿಮೆ ಅವಧಿನಲ್ಲಿ ರಿಕವರ್ ಆಗ್ತಾ ಇದೆ. 5-7 ವರ್ಷದೊಳಗೆ ಅವರಿಗೆ ಆಗಿ, ಆಮೇಲೆ ಫ್ರೀ ಪವರ್ 2 ದಶಕ ಅವರು ಫ್ರೀ ಪವರ್
0: ಪಡಿಬಹುದು.
1: ಅದೆಲ್ಲ ಆಗೋಗಿದೆ,
0: ಸಾಕಷ್ಟು ಇದಾಗ್ತಾ ಇದೆ. ಅಂದ್ರೆ ಈಗ ಈ ಯೋಜನೆಯಿಂದ ಎಲೆಕ್ಟ್ರಿಕ್ ವಾಹನಗಳನ್ನು ಕೂಡ ಚಾರ್ಜ್ ಮಾಡ್ಕೊಳ್ಳಕ್ಕೆ ಒಂದ್ ರೀತಿ ಅನುಕೂಲ ಆಗ್ತಾ ಇದೆ ಅಂತ?
1: ಇಲ್ಲ, ಮನೆ ಅಳತೆಗೆ ಇದ್ದಿದ್ನ ಇವಾಗ ಅದನ್ನು ಅದು ನೆಕ್ಸ್ಟ್ ಫೇಸ್ಗೆ ಅದು ಎಕ್ಸ್ಟೆಂಡ್ ಆಗೋ ಸಾಧ್ಯತೆಗಳಿವೆ.
0: ಓಕೆ, ಅದರಿಂದ ಅದು ಕೂಡ ಅನುಕೂಲ ಆಗುತ್ತೆ ಅಂತ. ಸರ್, ಈಗ ಸೌರ ವಿದ್ಯುತ್ ಅಂದರೆ ಈಗ ಹಗ್ಲಿನ ಸಮಯಕ್ಕೆ ಮಾತ್ರ ಸೀಮಿತ ಆಗಿದೆ, ಆದರೆ ಸೌರ ವಿದ್ಯುತ್ ಹೆಚ್ಚು ನಾವು ಉತ್ಪಾದನೆ ಮಾಡಿದ್ರು ಕೂಡ ಅದನ್ನು ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ಬ್ಯಾಟ್ರಿ ಮತ್ತು ಇತ್ತೀಚೆ ಮತ್ತಿತರ ತಂತ್ರಜ್ಞಾನ ವ್ಯವಸ್ಥೆ ಹೇಗಿದೆ ಅಂತ?
1: ಸರ್, ಸ್ಟೋರೇಜ್ ಇಸ್ ಕ್ರಿಟಿಕಲ್ ಸರ್ ಈ ಇದರಲ್ಲಿ, ಸೌರ ಇದರಲ್ಲಿ. ಈಗ ಸದ್ಯಕ್ಕೆ ಏನು ಟೆಕ್ನಾಲಜಿ ಇಲ್ಲ, ಇದ್ರೂ ಎಲ್ಲ ಅಲ್ಪಾವಧಿ. ಈಗ UPS ಹೇಗೆ 2 ಅವರು 3 ಅವರು ಆ ಥರ ಆಗೋಗಿದೆ, ಈಗ ಸಂಶೋಧನೆ ಆಗ್ತಾ ಇದೆ. ಅದೊಂದು ಸ್ವಲ್ಪ ಲಾಂಗ್ ಪೀರಿಯಡ್, 6 ಅವರ್ಸ್ 8 ಅವರ್ಸ್ ಮಾಡೋದಕ್ಕೆ. ಅದು ಆಗೋವರೆಗೂ ನಾವು ಸ್ವಲ್ಪ ಆದಷ್ಟು ಡೇ ನೈಟ್ ನೀವು ನಾವು ಇಲ್ಲ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಡೆವಲಪಿಂಗ್ ಬ್ಯಾಟ್ರೀಸ್ ಆ್ಯಂಡ್ ಅದರ್ ಎಲೆಕ್ಟ್ರಿಸಿಟಿ ಸ್ಟೋರೇಜ್

0: ಟೆಕ್ನಾಲಜೀಸ್ ಇಸ್ ಎಸೆನ್ಷಿಯಲ್ ಟು ಅನ್ಲಾಕ್ ಫುಲ್ ಪೊಟೆನ್ಷಿಯಲ್ ಆಫ್ ಸೋಲಾರ್ ಪವರ್.
1: ಬ್ಯಾಟರಿ ಅಂದ್ರೆ ಬ್ಯಾಟರಿ ಉತ್ಪಾದನೆ, ಬ್ಯಾಟರಿಯ ಬ್ಯಾಟರಿ ತಂತ್ರಜ್ಞಾನನೇ ಬಹಳ ಪ್ರಮುಖವಾದಂಥದ್ದು ಅಂತ.
0: ಆಮೇಲೆ ಸುಮಾರು ಕಂಪನೀಸ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್, ಅದು ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗೋಗಿದೆ. ಆಮೇಲೆ ಲಿಥಿಯಂ ಬ್ಯಾಟ್ರೀಸ್ ಆಗ್ಬೋದು, ಎಲ್ಲ ಸುಮಾರು ನಮ್ಮ ಡೊಮೆಸ್ಟಿಕ್ ಕಂಪನೀಸು ಪಾರ್ಟ್ನರ್ಶಿಪ್ಗೆ ನೋಡ್ತಾ ಇದ್ದೀವಿ. ಎಲ್ಲ ಸುಮಾರು ಸಂಶೋಧನೆ ಆಗ್ತಾ ಇದೆ, ಅದ್ರ ಬಗ್ಗೆ
1: ಸಂಶೋಧನೆ ಆಗ್ತಾ ಇದೆ. ಸರ್, ಈಗ ಈ ಸೌರ ವಿದ್ಯುತ್ ಅಂದರೆ ಬಳಕೆ ಇದಾಗ್ತಾ ಇರೋದ್ರಿಂದ ಕೃಷಿ ಮತ್ತು ಪರಿಸರ ಮತ್ತು ಸ್ಥಳೀಯ ಸಮುದಾಯಗಳ ಮೇಲೆ ಯಾವ ರೀತಿ ಇದು ಪರಿಣಾಮ ಬೀರ್ತಾ ಇದೆ ಅಂತ?
0: ಸರ್, ಇದು ಮಿಕ್ಸ್ ಆಫ್ ಎಕನಾಮಿಕ್ ಬೆನಿಫಿಟ್ಸ್ ಆ್ಯಂಡ್ ಸೋಷಿಯಲ್ ಎಕಲಾಜಿಕಲ್ ಚಾಲೆಂಜಸ್ ಆಗಿದೆ ಸೋಲಾರ್ ಪವರ್ ಪ್ರಾಜೆಕ್ಟ್ಸಿಂದ.
1: ಓಕೆ,
0: ಒಂಥರ ಮಿಕ್ಸ್ ಆಫ್ ಎಕನಾಮಿಕ್ ಬೆನಿಫಿಟ್ಸ್ ಆ್ಯಂಡ್ ಸೋಷಿಯಲ್ ಎಕಲಾಜಿಕಲ್ ಚಾಲೆಂಜಸ್. 68% ಎಕ್ಸಿಸ್ಟಿಂಗ್ ಸೋಲಾರ್ ಇನ್ಸ್ಟಾಲೇಷನ್ಸ್ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಇರೋದು.
1: ಓಕೆ,
0: 68% ಸೋಲಾರ್ ಇನ್ಸ್ಟಾಲೇಷನ್ ರೈತರ ಭೂಮಿನಲ್ಲೇ ಇನ್ಸ್ಟಾಲ್ ಆಗಿರೋದು. 19% ನ್ಯಾಚುರಲ್ ಎಕೋಸಿಸ್ಟಮ್ನಲ್ಲಿದೆ. ಅಗ್ರಿಕಲ್ಚರ್ ಲಾಸ್ ಆಫ್ ಅರೇಬಲ್ ಲ್ಯಾಂಡ್ ಆಗೋಗಿದೆ, ಅಂದರೆ ಡ್ರೈ ಲ್ಯಾಂಡಲ್ಲಿ ಹಾಕ್ತಿಲ್ಲ, ಈ ಒಳ್ಳೆ ಕೃಷಿ ಭೂಮಿನಲ್ಲೂ ನಡೀತಾ ಇದೆ. ಅದು ಲಾರ್ಜ್ ಗ್ರೌಂಡ್ ಮೌಂಟೆಡ್ ಯುಟಿಲಿಟಿ ಸ್ಕೇಲ್ ಸೋಲಾರ್ ಪಾರ್ಕ್ಸ್ ಡೈವರ್ಟ್ ಪ್ರೊಡಕ್ಟಿವಿಟಿ ಫಾರ್ಮ್ ಲ್ಯಾಂಡ್, ಒಳ್ಳೆ ಉತ್ಪಾದನೆ ಕೊಡೋ
1: ಸೋಲಾರ್ಗೆ ವಿದ್ಯುತ್ ಉತ್ಪಾದನೆಗೆ ಬಳಕೆ ಆಗ್ತಾ ಇದೆ.
0: ಆಮೇಲೆ ಕ್ರಾಪ್ ಕಂಟಿನ್ಯೂಯೇಷನ್ ಫಾರ್ 20-25 ಇಯರ್ಸ್, 20-25 ವರ್ಷದಿಂದ ಮಾಡ್ಕೊಂಬಂದಿರೋದು ಫುಡ್ ಸೆಕ್ಯೂರಿಟಿಗೆ ಸ್ವಲ್ಪ
1: ಪರಿಣಾಮ ಆಗ್ತಾ ಇದೆ.
0: ಆಮೇಲೆ ಎನ್ವೈರನ್ಮೆಂಟ್ ಕಾರ್ಬನ್ ರಿಡಕ್ಷನ್, ಸೋಲಾರ್ ಪವರ್ ರಿಪ್ಲೇಸಸ್ ಫಾಸಿಲ್ ಫ್ಯೂಲ್, ಅದು ನಡೀತಾ ಇದೆ. ರೆಡ್ಯೂಸಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಇಮಿಷನ್ ಅಂಡ್ ಸಪೋರ್ಟಿಂಗ್ ಇಂಡಿಯಾಸ್ ಕ್ಲೈಮೇಟ್ ಟಾರ್ಗೆಟ್ಸ್. ನಿಮಗೆ ಪ್ಯಾರಿಸ್ ಒಪ್ಪಂದ ಹೇಳಿದ್ನಲ್ಲ, ಅದಕ್ಕೆ ನಾವು
1: ಪೂರಕವಾಗಿ
0: ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಲೋಕಲ್ ಕಮ್ಯುನಿಟೀಸ್ಗೂ ಇದು ಪರಿಣಾಮ ಆಗಿದೆ. ಏಕೆಂದರೆ ಎಕನಾಮಿಕ್ ಲೈವ್ಲಿಹುಡ್, ಲ್ಯಾಂಡ್ ಓನರ್ಸ್, ಲೋಕಲ್ ಹೌಸ್ ಹೋಲ್ಡ್ ಆಫನ್ ಬೆನಿಫಿಟ್ ಫ್ರಮ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಕಂಪನ್ಸೇಷನ್. ಆಮೇಲೆ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟೆಡ್ ಡ್ಯೂರಿಂಗ್ ಪ್ಲಾಂಟ್ ಕನ್ಸ್ಟ್ರಕ್ಷನ್. ಸುಮಾರು ಜನ ಲ್ಯಾಂಡ್ ಇಲ್ದಿರೋರು ಕೆಲಸ ಮಾಡೋರು, ಅವರಿಗೆ ಸ್ವಲ್ಪ ಏಟಾಗಿದೆ. ಈಗ ನಿಮ್ಮದು ಕೃಷಿ ಭೂಮಿಗೆ ನಾನು ಬಂದು ಕೆಲಸ ಮಾಡೋದಿದ್ದರೆ, ಈಗ ನಿಮ್ಮ ಕೃಷಿ ಭೂಮಿನಲ್ಲಿ ನೀವು ಸೋಲಾರ್ ಹಾಕಿಬಿಟ್ರೆ ನನಗೆ ಕೆಲಸ ಇಲ್ಲ.
1: ಇಲ್ಲ, ಓಕೆ, ಕೃಷಿ ಕೂಲಿ ಕಾರ್ಮಿಕರಾಗಿ ಸ್ವಲ್ಪ ಉದ್ಯೋಗ,
0: ಅದೊಂದು ಸ್ವಲ್ಪ
1: ಕಡಿತ ಆಗಿದೆ. ಓಕೆ ಸರ್, ಈಗ ಕರ್ನಾಟಕ ಈ ಸೌರ ವಿದ್ಯುತ್ ಉತ್ಪಾದನೆಗೆ ಇರುವಂಥ ಅವಕಾಶಗಳೇನು, ಯಾವ ರೀತಿ?
0: ಸರ್, ಕರ್ನಾಟಕ ಮುಂಚೂಣಿಯಲ್ಲಿದೆ ಸೋಲಾರ್ ಎನರ್ಜಿ. ಏಕೆಂದರೆ ನಮ್ಮದು 2050 ಮೆಗಾವಾಟ್ ಪಾವಗಡ ಒಂಥರ ಮಾದರಿಯಾಗಿ ಹೋಗಿದೆ
1: ಸೌರ ವಿದ್ಯುತ್ ಪಾರ್ಕ್.
0: 63% ಆಫ್ ದ ಪವರ್ ಫ್ರಮ್ ರಿನ್ಯೂವಬಲ್ಸ್ ಕರ್ನಾಟಕ. 63% ಉತ್ಪಾದನೆ ರಿನ್ಯೂವಬಲ್ಸ್ನಲ್ಲಿ ಆ ಪಾವಗಡದ ಒಂದರಲ್ಲೇ. ರೂಫ್ ಟಾಪ್ ಸೋಲಾರ್ ಎಕ್ಸ್ಪ್ಯಾನ್ಷನ್ನು ಅಷ್ಟೇ, ಸ್ವಲ್ಪ ಕರ್ನಾಟಕ ರ್ಯಾಂಕ್ಸ್ ರಿಲೇಟಿವ್ಲಿ ಲೋ, 16 ನ್ಯಾಷನಲಿ. ಬೇರೆ ರಾಜ್ಯಗಳು ನಮ್ಮಿಂದ ಮುಂಚೆ ಹೊರಟೋಗಿದ್ದಾರೆ, ಅದು ಒಂದು ಸ್ವಲ್ಪ ನಾವು ಇದು ಮಾಡೋದಿದೆ.
1: ರೂಫ್ ಟಾಪ್ ಸ್ವಲ್ಪ ತುಂಬ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸ್ಬೇಕು. ಎಸ್ ಸರ್, ಈಗ 2070 ನೆಟ್ ಜೀರೋ ಗುರಿ ಸಾಧನೆಗೆ ಸೌರ ವಿದ್ಯುತ್ ಕ್ರಾಂತಿ ಎಷ್ಟರ ಮಟ್ಟಿಗೆ ಮಹತ್ವದ ಪಾತ್ರ ವಹಿಸುತ್ತೆ ಅಂತ?
0: ಸೋಲಾರ್ ನೆಟ್ ಜೀರೋಗೆ ನಮ್ಮದು ಡಿಪೆಂಡೆನ್ಸ್ ಆನ್ ಕೋಲ್ ಅದೇ ಮೇನ್. ನಮ್ಮದು ಡೀಸೆಲ್ ಸ್ವಲ್ಪ ಕಡಿಮೆ ಬಂದಿದೆ, ಬಟ್ ಕೋಲ್ ಮೇಲೆ ನಾವು ಸಿಕ್ಕಾನಟ್ಟೆ ನಾವು ಡಿಪೆಂಡ್ ಆಗಿಬಿಟ್ಟಿದ್ವಿ. ಅದನ್ನ ಸ್ವಲ್ಪ ಕಟ್ ಡೌನ್ ಮಾಡೋದು ಇದೆ, ಯಾಕಂದರೆ ಅದು ಸರ್ವ್ಸ್ ಆಸ್ ಅ ಬ್ಯಾಕ್ ಬೋನ್ ಟು ಇಂಡಿಯಾ ಸ್ಟ್ರಾಟಜಿ ರೀಚ್ ಟು ನೆಟ್ ಜೀರೋ ಎಮಿಷನ್ ಬೈ 2070.
1: ಓಕೆ, ಈಗ ರೈತ ಸಮುದಾಯಕ್ಕೆ ಏನು ನೀವು ಹೇಳ್ತೀರಾ ಅಂತ? ಯಾಕೆ ಅಂತಂದರೆ ಸೌರ ವಿದ್ಯುತ್ ಬಳಕೆ ಹೆಚ್ಚಿನ ಪ್ರಮಾಣದಲ್ಲಿ ಆದರೆ, ಬಳಕೆ ಪ್ರಮಾಣ ಹೆಚ್ಚಾದರೆ ಕೃಷಿ ಚಟುವಟಿಕೆಗೂ ಅನುಕೂಲ ಆಗುತ್ತೆ, ಮತ್ತು ಸರ್ಕಾರದ ಮೇಲಿನ ಹೊರೆನೂ ಕೂಡ ಕಡಿಮೆ ಆಗುತ್ತೆ, ಏನು ಹೇಳ್ತೀರಾ ಅಂತ?
0: ಈಗ ಫುಡ್ ಸೆಕ್ಯೂರಿಟಿ ಅಂತ ಹೇಳೋದು ಇಲ್ಲಿ ನಮ್ಮ ಮುಂದೆ ಬರುತ್ತೆ. ಯಾಕೆಂದರೆ ಈಗ ಒಳ್ಳೆ ಫಲವತ್ತವಾದ ಭೂಮಿ ನೀವು ಸೋಲಾರ್ ಹಾಕೊಂಡ್ಬಿಟ್ರೆ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಈಗ ಪ್ರತಿಯೊಂದೊಂದು ಸಿಟಿನೂ ಎಕ್ಸ್ಪ್ಯಾಂಡ್ ಆಗ್ತಾ ಸುಮಾರು ಬೆಳೆಯುವಂಥದ್ದು ಎಲ್ಲ ಇವಾಗ ಸೈಟು ಮನೆಗಳಾಗೋಗಿದೆ. ಹಾಗೇನೆ ಇದುವೆ ಎಸ್ಪೆಷಲಿ ಸೆಮಿ ಅರ್ಬನ್ ಏರಿಯಾಸ್.
1: ಎಸ್ ಅನಿಲ್ ರಾಜ ಅರಸ್ ಅವರೇ, ಬಹಳಷ್ಟು ವಿಷಯಗಳನ್ನ ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ.

0: ನಮ್ಮ ಆಕಾಶವಾಣಿ ಪರವಾಗಿ, ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು.
1: ಧನ್ಯವಾದಗಳು.
2: ಇದುವರೆಗೆ ಕೇಂದ್ರ ಸರ್ಕಾರದ ಜನ್ ಸೇವಾ ಸೇ ದೇಶ್ ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸೌರ ವಿದ್ಯುತ್ ಕ್ರಾಂತಿ ಕುರಿತಾದ ವಿಶೇಷ ಸಂದರ್ಶನ ಕೇಳಿದಿರಿ. ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅನಿಲ್ ರಾಜೆ ಅರಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು. ಇವರನ್ನು ಸಂದರ್ಶಿಸಿದವರು ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಅಕ್ಷಯ್ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಆಕಾಶವಾಣಿ ಎಫ್ಎಂ ರಾಯ್ಮು ಕೇಳ್ತಾ ಇದ್ದೀರಿ.

ಆಕಾಶವಾಣಿ ಎಫ್ಎಂ ರಾಯ್ಪುರ ಕೇಳ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತಾ ಸಂಚಿಕೆ, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿಂದು ಕೇಂದ್ರ ತಂಡದಿಂದ ಬರ ಅಧ್ಯಯನ. ರಾಜ್ಯವ್ಯಾಪಿ ಕೊಳವೆಬಾವಿ ಸುರಕ್ಷತಾ ಅಭಿಯಾನ ನಡೆಸಲು ಸರ್ಕಾರ ನಿರ್ಧಾರ, ಸಚಿವ ಡಾ ಅಜಯ್ ಧರ್ಮಸಿಂಗ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಆರೋಪ, ರಾಜ್ಯಪಾಲರಿಗೆ ಎನ್ಡಿಎ ನಿಯೋಗದಿಂದ ದೂರು. ಏಷ್ಯನ್ ಗೇಮ್ಸ್ ಪದಕ ವಿಜೇತರ ನಗದು ಪುರಸ್ಕಾರ ಹೆಚ್ಚಳ, ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ ಶೇಕಡಾ 2ರಷ್ಟು ಮೀಸಲಾತಿ. ರಾಜ್ಯದ ಕೆಲವೆಡೆ ಇಂದು ಕೂಡ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ಎರಡನೇ ದಿನವಾದ ಇಂದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಡಾ ಸುಧಾಂಭಾಗ್ ನೇತೃತ್ವದ ಅಧಿಕಾರಿಗಳ ತಂಡವು ಹನೂರು ತಾಲೂಕಿನ ಹುಲ್ಲೇಪುರದ ರಾಜಮಣ್ಣಿ ಎಂಬುವರ ಜಮೀನಿಗೆ ಭೇಟಿ ನೀಡಿ ಒಣಗಿದ ಬೆಳೆ ವೀಕ್ಷಿಸಿತು. ಹೊಬ್ಬೆ ಹುಣಸೆಯಲ್ಲಿ ರೈತ ಪ್ರಕಾಶ್ ಎಂಬುವರ ಡೈರಿಗೆ ಭೇಟಿ ನೀಡಿದ ಅಧಿಕಾರಿಗಳು ಮೇವಿನ ಲಭ್ಯತೆ, ಕುಡಿಯುವ ನೀರಿನ ಪೂರೈಕೆ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ಅಜೀಪುರದ ಮಲ್ಲೇಗೌಡ ಎಂಬುವರಿಗೆ ಸೇರಿದ ಅರಿಶಿಣದ ಜಮೀನಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲಿಸಿದರು. ಹನೂರು ತಾಲೂಕಿನಲ್ಲಿ 1800 ಹೆಕ್ಟೇರ್ ಪ್ರದೇಶದಷ್ಟು ಅರಿಶಿಣ ಹಾನಿಯಾಗಿದೆ ಎಂದು ಕೃಷಿ ಅಧಿಕಾರಿಗಳು ಅಧ್ಯಯನ ತಂಡಕ್ಕೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ವಿಫಲ ಹಾಗೂ ನಿರುಪಯುಕ್ತ ತೆರೆದ ಕೊಳವೆ ಬಾವಿಗಳಿಂದ ಮಕ್ಕಳು ಹಾಗೂ ಜಾನುವಾರುಗಳಿಗೆ ಅಪಾಯ ಉಂಟಾಗುವ ಪ್ರಕರಣಗಳನ್ನು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ಆರಂಭಿಸಲು ತೀರ್ಮಾನಿಸಲಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಅಭಿಯಾನದ ರೂಪುರೇಷೆ, ಅನುಷ್ಠಾನ ವಿಧಾನ, ಇಲಾಖಾವಾರು ಮಾಹಿತಿ ಸಂಗ್ರಹ ಹಾಗೂ ಮೇಲ್ವಿಚಾರಣೆಗೆ ಸಂಬಂಧಿಸಿದಂತೆ ಸಮಗ್ರ ಕಾರ್ಯಯೋಜನೆ ಸಿದ್ದಪಡಿಸುವಂತೆ ಅಂತರ್ಜಲ ಅಭಿವೃದ್ಧಿ ನಿರ್ದೇಶನಾಲಯಕ್ಕೆ ಸಚಿವರು ಸೂಚನೆ ನೀಡಿದ್ದಾರೆ. ಕೊಳವೆ ಬಾವಿ ಕೊರೆಯುವ ಸಂದರ್ಭದಲ್ಲಿ ನೀರು ಸಿಗದೆ ವಿಫಲವಾದ ಅಥವಾ ಬಳಕೆಗೆ ಯೋಗ್ಯವಾದ ಕೊಳವೆ ಬಾವಿಗಳನ್ನು ಸುರಕ್ಷಿತವಾಗಿ ಮುಚ್ಚುವುದು ಕಡ್ಡಾಯವಾಗಿದೆ. ಮೊದಲ ಹಂತದಲ್ಲಿ ಸಣ್ಣ ನೀರಾವರಿ ಇಲಾಖೆಯೇ ಕೊರೆಸಿರುವ ಎಲ್ಲಾ ವಿಫಲ ಮತ್ತು ನಿರುಪಯುಕ್ತ ಕೊಳವೆ ಬಾವಿಗಳನ್ನು ಗುರುತಿಸಿ ಅವು ಸುರಕ್ಷಿತವಾಗಿ ಮುಚ್ಚಲಾಗಿದೆಯೇ ಎಂಬುದನ್ನು ಪರಿಶೀಲನೆ ನಡೆಸಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಾರ್ವಜನಿಕರಿಂದ ಅಪಾಯದ ತೆರೆದ ಕೊಳವೆ ಬಾವಿಗಳ ಮಾಹಿತಿ ಪಡೆಯಲು ವಾಟ್ಸ್ಆಪ್ ಸಂಖ್ಯೆ, ಸ್ಥಳದ ಜಿಯೋ ಟ್ಯಾಗ್ಡ್ ಚಿತ್ರಗಳು ಹಾಗೂ ದೂರು ನೀಡುವುದರಿಂದ ಹಿಡಿದು ಮುಚ್ಚುವಿಕೆಯವರೆಗೆ ಟ್ರ್ಯಾಕಿಂಗ್ ವ್ಯವಸ್ಥೆ ರೂಪಿಸುವ ಸಾಧ್ಯತೆಯನ್ನು ಪರಿಶೀಲಿಸಿ ಕಾರ್ಯಯೋಜನೆಯಲ್ಲಿ ಸೇರಿಸುವಂತೆ ಸಚಿವರು ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಆರೋಪಿಸಿದೆ. ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಫಾರಂ 7 ಮೂಲಕ ಆಕ್ಷೇಪಣೆ ಸಲ್ಲಿಸಿರುವ ವ್ಯಕ್ತಿಗಳ ವಿರುದ್ದ ಅನಗತ್ಯ ಮತ್ತು ಆಧಾರರಹಿತ ಎಫ್ಐಆರ್ ದಾಖಲು ಮಾಡುತ್ತಿರುವುದನ್ನು ಖಂಡಿಸಿ ಇಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಎನ್ಡಿಎ ನಿಯೋಗವು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗಿ ದೂರು ನೀಡಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಅನಗತ್ಯ ಹಸ್ತಕ್ಷೇಪವನ್ನು ತಡೆಯಬೇಕು, ಫಾರಂ 7 ಮೂಲಕ ಆಕ್ಷೇಪಣೆ ಸಲ್ಲಿಸಿರುವವರ ಹಿತಾಸಕ್ತಿಯನ್ನು ರಕ್ಷಿಸಬೇಕು, ಅವರ ವಿರುದ್ಧ ಸುಳ್ಳು ಮತ್ತು ಆಧಾರರಹಿತ ಎಫ್ಐಆರ್ ಪ್ರಕರಣಗಳನ್ನು ದಾಖಲಿಸದಂತೆ ರಾಜ್ಯ ಸರ್ಕಾರ ನಿರ್ದೇಶನ ನೀಡಬೇಕೆಂದು ರಾಜ್ಯಪಾಲರಿಗೆ ನಿಯೋಗ ಮನವಿ ಸಲ್ಲಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಎಸ್ಐಆರ್ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅರಾಜಕತೆ ಸೃಷ್ಟಿಸಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಹಾಲಿನ ದರ ಏರಿಕೆ ಕುರಿತಂತೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಹಾಲು ಒಕ್ಕೂಟಗಳು ಮುಖ್ಯಮಂತ್ರಿ ಭೇಟಿಯಾಗಿ ದರ ಹೆಚ್ಚಿಸುವಂತೆ ಮನವಿ ಮಾಡಿವೆ. ಸಾರಿಗೆ ನಿಗಮಗಳ ನಷ್ಟವನ್ನು ಸರಿದೂಗಿಸಲು ಕೆಎಸ್ಆರ್ಟಿಸಿ ಬಸ್ ದರ ಪರಿಷ್ಕರಿಸುವ ಕುರಿತಂತೆ ಚರ್ಚೆ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಏಷ್ಯನ್ ಗೇಮ್ಸ್ 2026 ಪದಕ ಗೆದ್ದು ದೇಶ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದ ರಾಜ್ಯದ ಕ್ರೀಡಾಪಟುಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿಂದು ಅಭಿನಂದಿಸಿದರು. ಈ ಬಾರಿ ಏಷ್ಯನ್ ಗೇಮ್ಸ್ ಪದಕ ವಿಜೇತರಿಗೆ ನೀಡಲಾಗುತ್ತಿದ್ದ ನಗದು ಪುರಸ್ಕಾರದ ಮೊತ್ತವನ್ನು ಪರಿಷ್ಕರಿಸಿ ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಪರಿಷ್ಕೃತ ಮೊತ್ತದ ಪ್ರಕಾರ ಚಿನ್ನದ ಪದಕ ವಿಜೇತರಿಗೆ 1 ಕೋಟಿ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 75 ಲಕ್ಷ ಮತ್ತು ಕಂಚಿನ ಪದಕ ವಿಜೇತರು ಗೆದ್ದರೆ 50 ಲಕ್ಷ ರೂಪಾಯಿ ನಗದು ಪುರಸ್ಕಾರ ನೀಡಲು ನಿರ್ಧರಿಸಲಾಗಿದೆ. ಏಷ್ಯನ್ ಗೇಮ್ಸ್ 2026 ಭಾಗವಹಿಸಲು ಅರ್ಹತೆ ಪಡೆದು ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಿದ ರಾಜ್ಯದ 20 ಕ್ರೀಡಾಪಟುಗಳಿಗೆ ಇದೇ ಮೊದಲ ಬಾರಿಗೆ ತಲಾ 5 ಲಕ್ಷ ರೂಪಾಯಿ ನಗದು ಪ್ರೋತ್ಸಾಹಧನ ಮಂಜೂರು ಮಾಡಲಾಗಿದೆ. ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಪದಕ ವಿಜೇತರಿಗೆ ರಾಜ್ಯ ಸರ್ಕಾರದ ಗ್ರೂಪ್ ಬಿ ಹುದ್ದೆಗಳಿಗೆ ನೇರ ನೇಮಕಾತಿ ಅವಕಾಶ ಕಲ್ಪಿಸಲಾಗಿದೆ. ಅರ್ಹ ಹಾಗೂ ಆಸಕ್ತ ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯ ಮೂಲಕ ನೇರ ನೇಮಕಾತಿ ಮಾಡಲು ಅವಕಾಶ ನೀಡಲಾಗಿದೆ. ಇದೇ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕ್ರೀಡಾ ಸಾಧಕರಿಗೆ ಗೌರವ, ಭವಿಷ್ಯಕ್ಕೆ ಭದ್ರತೆ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಪದಕ ವಿಜೇತ ಕ್ರೀಡಾಪಟುಗಳಾದ ಅಥ್ಲೀಟ್ ಎಂಆರ್ ಪೂವಮ್ಮ, ಗಾಲ್ಫ್ ಆಟಗಾರ್ತಿ ಅದಿತಿ ಅಶೋಕ್, ಕ್ರಿಕೆಟ್ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್, ಬ್ಯಾಡ್ಮಿಂಟನ್ ಆಟಗಾರ್ತಿ ಆಯುಷ್ ಶೆಟ್ಟಿ, ಶೂಟರ್ ತಿಲೋತ್ತಮ್ ಸೇನ್, ಹಾಕಿ ಆಟಗಾರ ಮೋಹಿತ್ ಎಚ್ಎಸ್, ಅಥ್ಲೀಟ್ ಸ್ನೇಹಾ ಎಸ್ಎಸ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರದ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370 ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370 ವಿಧಿಯು ಜಮ್ಮು ಕಾಶ್ಮೀರದಲ್ಲಿ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019 ಆಗಸ್ಟ್ 5 ಸಂವಿಧಾನದ 170 ವಿಧಿ ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಗಿತ್ತು. ಈ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ 2 ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿತ್ತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯೋಜನೆ ಸಿದ್ದಪಡಿಸಿತ್ತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಮಂಡಿಸಲಾಯಿತು. 370 ವಿಧಿ ರದ್ದುಗೊಳಿಸಿದ ಬಳಿಕ ಈ ರಾಜ್ಯದಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024 ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಎಫ್ಕ್ಯೂ ಗುಣಮಟ್ಟದ ಹೆಸರುಕಾಳು, ಸೋಯಾಬೀನ್ ಹಾಗೂ ಸೂರ್ಯಕಾಂತಿ ಬೆಳೆಗಳನ್ನು ರೈತರಿಂದ ಖರೀದಿಸಲು ಖರೀದಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಎಂದು ಯಾದಗಿರಿ ಕೃಷಿ ಮಾರಾಟ ಇಲಾಖೆ ತಿಳಿಸಿದೆ. ಹೆಸರುಕಾಳಿಗೆ ಪ್ರತಿ ಕ್ವಿಂಟಾಲ್ಗೆ 8,780 ರೂಪಾಯಿ, ಸೋಯಾಬೀನ್ಗೆ 5,708 ರೂಪಾಯಿ ಹಾಗೂ ಸೂರ್ಯಕಾಂತಿಗೆ 8,343 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ. ಹೆಸರುಕಾಳುಗಳನ್ನು ಪ್ರತಿ ಎಕರೆಗೆ ಗರಿಷ್ಠ 4 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 25 ಕ್ವಿಂಟಾಲ್, ಸೋಯಾಬೀನ್ ಅನ್ನು ಪ್ರತಿ ಎಕರೆಗೆ ಗರಿಷ್ಠ 5 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 25 ಕ್ವಿಂಟಾಲ್ ಮತ್ತು ಸೂರ್ಯಕಾಂತಿಯನ್ನು ಪ್ರತಿ ಎಕರೆಗೆ ಗರಿಷ್ಠ 4 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 20 ಕ್ವಿಂಟಾಲ್ ಖರೀದಿಸಲಾಗುತ್ತಿದೆ. ನೋಂದಣಿಗೆ 80 ಹಾಗೂ ಖರೀದಿಗೆ 90 ಕಾಲಾವಕಾಶ ನಿಗದಿಪಡಿಸಲಾಗಿದೆ. ಜಿಲ್ಲೆಯಲ್ಲಿ ಹೆಸರುಕಾಳು ಮತ್ತು ಸೋಯಾಬೀನ್ ಖರೀದಿಗಾಗಿ 15 ಹಾಗೂ ಸೂರ್ಯಕಾಂತಿಗಾಗಿ 11 ಕೇಂದ್ರಗಳು ಸೇರಿದಂತೆ ಒಟ್ಟು 26 ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಇಂದು ಕೇಂದ್ರ ತಂಡದಿಂದ ಬರ ಅಧ್ಯಯನ. ರಾಜ್ಯವ್ಯಾಪಿ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ನಡೆಸಲು ಸರ್ಕಾರ ನಿರ್ಧಾರ, ಸಚಿವ ಡಾ ಅಜಯ್ ಧರ್ಮಸಿಂಗ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಆರೋಪ, ರಾಜ್ಯಪಾಲರಿಗೆ ಎನ್ಡಿಎ ನಿಯೋಗದಿಂದ

ಸಲಿದೆ ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ. ಇದಾದ ನಂತರ ಬಿದ್ದಲ್ಲೇ ಬೇರೂರಿ ಅನ್ನುವಂತಹ ಗೀತೆಯನ್ನು ಕೂಡ ಕೇಳಿಸ್ತೀವಿ. ವಾಸ್ತು ಪ್ರಕಾರ ಚಿತ್ರದ ಹಾಡು, ಎರಡು ಹಾಡುಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ FM ರಾಯಂಬುದಲ್ಲಿ.

ವಿಜಯ್ ಪ್ರಕಾಶ್ ಅವರ ವಾಯ್ಸ್ಲಿತ್ತು ಈ ಹಾಡು. ಜಯಂತ್ ಕೈಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ವಸ್ತು ಪ್ರಕಾರ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ. ಇದೀಗ ಮುಂದಕ್ಕೆ ಕೇಳೆ ಚಲುವೇ ಅನ್ನೋಂಥಾಗಿದೆ, ರಂಗಿತರಂಗ ಚಿತ್ರದಿಂದ ಕೇಳಿ ಬರ್ತಾ ಇದೆ. ಸತೀಶ್ ಪತ್ಲಾ ಹಾಗೇನೆ ದೀಪಿಕಾ ಮತ್ತು ಅನೂಪ್ ಅವರ ವಾಯ್ಸಲ್ಲಿದೆ. ಅನೂಪ್ ಭಂಡಾರಿ ಅವರ ಸಾಹಿತ್ಯ ಮತ್ತು ಸಂಗೀತ ಇರುವಂತಹ ಗೀತೆ ಇದು. ಇದಾದ ನಂತರ ಸರಳ ವಿರಳ ನೀನು ಅನ್ನುವಂತಹ ಗೀತೆ ಕೂಡ ನಿಮ್ಮದಾಗತ್ತೆ. ಶಿವಂ ಚಿತ್ರದ ಹಾಡಿದು, ಮಣೀಶ್ ಶರ್ಮಾ ಅವರ ಸಾಹಿತ್ಯ, ವಿ ನಾಗೇಂದ್ರ ಪ್ರಸಾದ್ ಮಣೀಶ್ ಶರ್ಮಾ ಅವರ ಕಂಪೋಸಿಷನ್, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇರುವಂತಹ ಗೀತೆ. ದಿನಕರ್ ಮತ್ತು ಶ್ರೀನಿಧಿ ಅವರ ವಾಯ್ಸಲಿದೆ. ಎರಡು ಗೀತೆಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ ಎಂ ರಾಯಂಬುದಲ್ಲಿ ಕೇಳಿ ಬರ್ತಾ ಇದೆ. ಇದು ಎವರ್ಗ್ರೀನ್ ಮೆಲೋಡೀಸ್ನ ಕೇಳಿಸುವಂತಹ ಸಮಯ. ಈ ಹಾಡುಗಳು ನಿಮಗೂ ಇಷ್ಟನಾ? ಮೆಸೇಜ್ ಮಾಡಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಿ. ಇದೀಗ ಕೇಳಿ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ.

0: हे राजन, मछली सोते समय अपनी आंख नहीं मूंदती, अंडा जन्म लेने के बाद हिलता नहीं है, पत्थर में हृदय नहीं होता और नदी वेग से बहती है।
1: अत्यंत सुंदर।
2: राजा जनक ने अष्टावक्र से कुछ और गूढ़ प्रश्न पूछे। सही और सटीक उत्तरों से वे बेहद प्रभावित हुए।
1: ब्राह्मण कुमार, आप बालक नहीं हैं, मैं तो आपको वृद्ध ही समझता हूं। मैं आपको मनुष्य नहीं मानता, आपकी शक्ति तो देवताओं के समान है।
0: विद्वानों के संरक्षक और आश्रय दाता मिथिलेश की जय हो।
3: मिथिलेश की जय हो। मिथिलेश की जय हो। जय हो।
4: दरबार में बैठे सभी लोग खिल खिलाकर हंसने लगे।
0: मैंने सोचा था कि शास्त्रार्थ मंडप में विद्वानों और ज्ञानियों के दर्शन होंगे, किंतु क्षमा करें, इस सभा में तो सभी मूर्ख बैठे हैं।
2: अष्टावक्र भी ठहाका मारकर जोर जोर से हंसने लगे।
1: अन्य सभी हंस रहे हैं ये तो मुझे समझ में आया, किंतु बालक कुमार, आप क्यों हंस रहे हैं?
0: आप सब अपने आप को महान समझते हैं और तुम सभी चमड़े के इस जीवित पुतले पर हंस रहे हो। क्या आपने कभी सूक्ष्म के बारे में सोचा है? परखा है मन की आंखों से? मैं इसलिए हंस रहा हूं कि चमड़े के पारखियों मूर्खों की सभा में निर्णय हो रहा है।
1: हे ब्राह्मण कुमार, तनिक समझाकर स्पष्ट करें।
0: हे राजन, मंदिर के टेढ़ा मेढ़ा होने से आकाश टेढ़ा मेढ़ा नहीं होता है, और मंदिर के गोल या लंबा होने पर आकाश गोल अथवा लंबा नहीं होता। कारण स्पष्ट है कि आकाश का मंदिर के साथ कोई संबंध नहीं है। आकाश निर्वयव है और मंदिर सावयव है। इसी प्रकार आत्मा का भी शरीर के साथ कोई संबंध नहीं, क्योंकि आत्मा निर्वयव है और शरीर सावयव। आत्मा नित्य है और शरीर अनित्य। शरीर का टेढ़ा होना आत्मा को प्रभावित नहीं करता है राजन।
1: बालक, तुम तो विलक्षण हो और मेधावी वक्ता भी। वाक द्वंद्व का अंतिम दिवस है आज। वाद विवाद करने के लिए मैं इन होनहार बालकों को यज्ञ मंडप में महापंडित बंदी से मिलने की अनुमति देता हूं। मंडप में एक वेदी पर आचार्य उद्दालक के शिष्य अष्टावक्र और दूसरी वेदी पर राजपंडित बंदी।
5: तो श्रोताओ, अभी आपने सुना कार्यक्रम अष्टावक्र भाग एक, और इसी कार्यक्रम के साथ अब हमारा आज का उमंग प्रसारण यहीं पर समाप्त होता है। तो अपने मित्र अजीत को
6: और उमंग कार्यक्रम की तकनीकी टीम यानी जगबंधु,
5: मुकुल सिंह,
6: वीरेंद्र
5: और हमारी आज की विशेषज्ञ
6: सहायक आचार्य दीपमाला जी के साथ कल तक के लिए विमलेश को आज्ञा दीजिए। नमस्कार।
7: उमंग, उमंग, उमंग, उमंग।
8: ಸ್ನೇಹಿತರೆ, ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದ್ರಿ.
9: ಆಕಾಶವಾಣಿ FM ರೇನ್ಬೋ.
8: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರಾಯಂಬು. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಯು ಆರ್ ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರಾಯಂಬು, ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿರುವಂತಹ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಇದು. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯು ಆರ್ ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಬೆಂಗಳೂರು. ಅಕ್ಟೋಬರ್ 10 ಪ್ರತಿದಿನ ಮಧ್ಯಾಹ್ನ 3:30-4:30 ನಿಮಗಾಗಿ ಮೂಡಿ ಬರ್ತಾ ಇರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಇದು. ಇಂದು ನಾವು ಯು ಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋದ ಹಿರಿಯ ಮಹಿಳಾ ವಿಜ್ಞಾನಿಯಾದ ಶ್ರೀಮತಿ ಬಿ ವೀಣಾ ಅವರಿಂದ ಹ್ಯೂಮನ್ ರೇಟೆಡ್ ರಾಕೆಟ್ ಅಥವಾ ಮಾನವ ಸಹಿತ ರಾಕೆಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಸ್ತುತ ಶ್ರೀಮತಿ ವೀಣಾರವರು ಇಸ್ರೋದಲ್ಲಿ ಉಪಗ್ರಹ ಯೋಜನಾ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಂತರದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳಿಗೆ ಕೇಳುಗರು ಉತ್ತರಿಸಿ ಬಹುಮಾನ ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ತ್ವರಿತವಾಗಿ ಸರಿ ಉತ್ತರ ಕಳುಹಿಸಿದಂತಹ ಕೇಳುಗರಿಗೆ ಆಕರ್ಷಕ ಬಹುಮಾನವನ್ನು ಗೆಲ್ಲುವಂತಹ ಅವಕಾಶ ಇರುತ್ತೆ. ಬಹುಮಾನಗಳನ್ನು ಇಸ್ರೋ ಅಧಿಕಾರಿಗಳು ತಲುಪಿಸ್ತಾರೆ. ಈ ರಸಪ್ರಶ್ನೆಯ ವಿಚಾರದಲ್ಲಿ ಇಸ್ರೋ ತೀರ್ಮಾನವೇ ಅಂತಿಮ. ಈಗ ಕೇಳಿ ಶ್ರೀಮತಿ ವೀಣಾ ಅವರ ಮಾತುಗಳನ್ನು.
9: ಮಹನೀಯರೇ ಮತ್ತು ಮಹಿಳೆಯರೇ, ಯು ಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಮತ್ತು ಆಕಾಶವಾಣಿಯ ಸಹಯೋಗದಲ್ಲಿ ಆಯೋಜಿಸಿರುವ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ವೀಣಾ, ಯು ಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಎಜಿಎ ಸ್ಯಾಟ್ ಉಪಗ್ರಹದ ಯೋಜನಾ ನಿರ್ದೇಶಕಿಯಾಗಿದ್ದೇನೆ. ಇಂದು ನಾನು ಮಾನವ ಸಹಿತ ರಾಕೆಟ್ಗಳು ಎಂಬ ಕುತೂಹಲಕಾರಿ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಇಂದು ನಾವು ರಾಕೆಟ್ಗಳ ಮೂಲಕ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವುದನ್ನು ಸಾಮಾನ್ಯವಾಗಿ ನೋಡುತ್ತೇವೆ. ಆದರೆ ಒಂದು ಉಪಗ್ರಹವನ್ನು ಕಕ್ಷೆಗೆ ಕಳುಹಿಸುವುದಕ್ಕೂ ಒಬ್ಬ ಮಾನವನನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವುದಕ್ಕೂ ಬಹಳ ದೊಡ್ಡ ವ್ಯತ್ಯಾಸವಿದೆ. ಇಂದು ಮಾನವ ಸಹಿತ ರಾಕೆಟ್ಗಳ ಹಿಂದಿರುವ ಅದ್ಭುತ ಎಂಜಿನಿಯರಿಂಗ್ ಬಗ್ಗೆ ಮಾತನಾಡೋಣ. ಮಾನವರಹಿತ ರಾಕೆಟ್ ವಿಫಲವಾದರೆ ಅದು ಕೇವಲ ಆರ್ಥಿಕ ನಷ್ಟವಾಗಬಹುದು. ಆದರೆ ಮಾನವ ಸಹಿತ ರಾಕೆಟ್ನಲ್ಲಿ ಮಾನವ ಜೀವದ ಸುರಕ್ಷತೆಯೇ ಅತ್ಯಂತ ಪ್ರಮುಖವಾದದ್ದು. ಆದ್ದರಿಂದ ಸಾಮಾನ್ಯ ರಾಕೆಟ್ಗೆ ಕ್ರೂ ಮಾಡ್ಯೂಲ್ ಅಳವಡಿಸಿದ ಮಾತ್ರಕ್ಕೆ ಅದು ಮಾನವ ಸಹಿತ ರಾಕೆಟ್ ಆಗುವುದಿಲ್ಲ. ರಾಕೆಟ್ ಅನ್ನು ಮಾನವ ಹಾರಾಟಕ್ಕೆ ಯೋಗ್ಯಗೊಳಿಸಲು ಅತ್ಯಂತ ಕಠಿಣವಾದ ಪರೀಕ್ಷೆಗಳು ಮತ್ತು ಸುರಕ್ಷತಾ ಮಾನದಂಡಗಳನ್ನು ಪೂರೈಸಬೇಕಾಗುತ್ತದೆ. ಇದನ್ನೇ ಹ್ಯೂಮನ್ ರೇಟಿಂಗ್ ಎಂದು ಕರೆಯಲಾಗುತ್ತದೆ. ಈ ಪ್ರಕ್ರಿಯೆಯು ವಾಹನವು ಗಗನಯಾತ್ರಿಗಳನ್ನು ಒಯ್ಯಲು ಸಂಖ್ಯಾಶಾಸ್ತ್ರೀಯವಾಗಿ ಸಾಕಷ್ಟು ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸುತ್ತದೆ ಹಾಗೂ ಸಂಪೂರ್ಣವಾಗಿ ವಿಭಿನ್ನವಾದ ಎಂಜಿನಿಯರಿಂಗ್ ತತ್ವಗಳನ್ನು ಒಳಗೊಂಡಿರುತ್ತದೆ. ಮಾನವ ಸಹಿತ ರಾಕೆಟ್ನ ಪ್ರಮುಖ ಸುರಕ್ಷಿತ ಅಂಶವೆಂದರೆ ರಿಡೆಂಡೆನ್ಸಿ, ಅಂದರೆ ಪರ್ಯಾಯ ವ್ಯವಸ್ಥೆಗಳು. ಒಂದು ಪ್ರಮುಖ ಸೆನ್ಸರ್, ಕಂಪ್ಯೂಟರ್ ಅಥವಾ ವಾಲ್ವ್ ಅಥವಾ ಕವಾಟ ಕಾರ್ಯನಿರ್ವಹಿಸದಿದ್ದರೂ ಅದರ ಪರ್ಯಾಯ ವ್ಯವಸ್ಥೆ ತಕ್ಷಣ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗುತ್ತದೆ. ಹೇಗೆಂದರೆ ಒಂದು ಫ್ಲೈಟ್ ಕಂಪ್ಯೂಟರ್ ಕೈಕೊಟ್ಟರೆ ತಕ್ಷಣವೇ ಪರ್ಯಾಯ ಕಂಪ್ಯೂಟರ್ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ. ಒಂದು ಕವಾಟ ಮುಚ್ಚಿಕೊಂಡರೆ ಮತ್ತೊಂದು ಕವಾಟ ತೆರೆದುಕೊಳ್ಳುತ್ತದೆ. ಅಂದರೆ ಒಂದು ವ್ಯವಸ್ಥೆ ವಿಫಲವಾದರೂ ಮತ್ತೊಂದು ವ್ಯವಸ್ಥೆ ಕಾರ್ಯನಿರ್ವಹಿಸಿ ಮಿಷನ್ನ ಸುರಕ್ಷತೆಯನ್ನು ಕಾಪಾಡುತ್ತದೆ. ಇನ್ನು ರಾಕೆಟ್ನಲ್ಲಿ ಗಂಭೀರ ವೈಫಲ್ಯ ಸಂಭವಿಸಿದರೆ ಅಂತಹ ತುರ್ತು ಪರಿಸ್ಥಿತಿಗಾಗಿ ಕ್ರೂ ಎಸ್ಕೇಪ್ ಸಿಸ್ಟಮ್ ಅಥವಾ ಯಾನಿ ಪಾರು ವ್ಯವಸ್ಥೆ ಎಂಬ ವಿಶೇಷ ಸುರಕ್ಷತಾ ವ್ಯವಸ್ಥೆ ಇರುತ್ತದೆ. ಕ್ರೂ ಎಸ್ಕೇಪ್ ಸಿಸ್ಟಮ್ ಅಂದರೆ ಏನು? ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಇದು ಕ್ರೂ ಮಾಡ್ಯೂಲ್ನ ಮೇಲ್ಭಾಗದಲ್ಲಿ ಅಳವಡಿಸಲಾದ ಬಹು ಶಕ್ತಿಶಾಲಿ ಆದರೆ ಪುಟ್ಟದಾದ ರಾಕೆಟ್. ಇದರ ಮೂಲ ಉದ್ದೇಶ ಬಹಳ ಸರಳ. ಉಡಾವಣಾ ವಾಹನದಲ್ಲಿ ಯಾವುದೇ ಗಂಭೀರ ತೊಂದರೆ ಉಂಟಾದರೆ ಗಗನಯಾತ್ರಿಗಳನ್ನು ರಾಕೆಟ್ನಿಂದ ಸಾಧ್ಯವಾದಷ್ಟು ವೇಗವಾಗಿ ಪ್ರತ್ಯೇಕಿಸಿ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯುವುದು. ಇಸ್ರೋದ ಹ್ಯೂಮನ್ ರೇಟೆಡ್ ಎಲ್ವಿಎಂ 3 ರಾಕೆಟ್ನಲ್ಲಿ ವೇಗವಾಗಿ ಕಾರ್ಯನಿರ್ವಹಿಸುವ ಹಾಗೂ ಹೆಚ್ಚಿನ ದಹನ ದೊರ ಹೊಂದಿರುವ ಘನ ಇಂಧನ ರಾಕೆಟ್ ಮೋಟಾರ್ಗಳಿಂದ ಚಾಲಿತ ಕ್ರೂ ಎಸ್ಕೇಪ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಉಡಾವಣಾ ವೇದಿಕೆಯಲ್ಲಿ ಅಥವಾ ರಾಕೆಟ್ ಮೇಲೇರಿಕೆ ಸಂದರ್ಭದಲ್ಲಿ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದರೆ ಈ ವ್ಯವಸ್ಥೆಯು ಗಗನಯಾತ್ರಿಗಳು ಇರುವ ಕ್ರೂ ಮಾಡ್ಯೂಲ್ ಅನ್ನು ಉಡಾವಣಾ ವಾಹನದಿಂದ ತಕ್ಷಣವೇ ಪ್ರತ್ಯೇಕಿಸಿ ಸುರಕ್ಷಿತ ಅಂತರಕ್ಕೆ ಕೊಂಡೊಯ್ಯುವಂತೆ ವಿನ್ಯಾಸಗೊಳಿಸಲಾಗಿದೆ. ನಂತರ ಪ್ಯಾರಾಶೂಟ್ಗಳ ಸಹಾಯದಿಂದ ಕ್ರೂ ಮಾಡ್ಯೂಲ್ ಸುರಕ್ಷಿತವಾಗಿ ಭೂಮಿಗೆ ಇಳಿಯುವಂತೆ ಮಾಡಲಾಗುತ್ತದೆ. ಇದರ ಜೊತೆಗೆ ಮಾನವ ಸಹಿತ ರಾಕೆಟ್ಗಳ ರಚನೆಯನ್ನು ಹೆಚ್ಚಿನ ಬಲ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗುತ್ತದೆ. ಅನಿರೀಕ್ಷಿತ ವಾಯುಗತಿಯ ಒತ್ತಡಗಳನ್ನು ತಡೆಯಲು ಇದನ್ನು ದಪ್ಪವಾಗಿ ಮತ್ತು ಬಲಿಷ್ಠವಾಗಿ ನಿರ್ಮಿಸಲಾಗಿರುತ್ತದೆ. ರಾಕೆಟ್ ಉಡಾವಣೆಯ ಸಂದರ್ಭದಲ್ಲಿ ಉಂಟಾಗುವ ಹೆಚ್ಚಿನ ಜಿ ಫೋರ್ಸ್ಗಳನ್ನು ಮಾನವ ದೇಹ ಸಹಿಸಿಕೊಳ್ಳುವಂತೆ ವೇಗವರ್ಧನೆಯನ್ನು ನಿಯಂತ್ರಿಸುವ ವ್ಯವಸ್ಥೆಗಳನ್ನೂ ಅಳವಡಿಸಲಾಗುತ್ತದೆ. ಕೊನೆಯದಾಗಿ ಹೇಳುವುದಾದರೆ, ಸಾಮಾನ್ಯ ರಾಕೆಟ್ಗಳನ್ನು ಕಾರ್ಯಕ್ಷಮತೆ ಮತ್ತು ಹೆಚ್ಚಿನ ಪೇಲೋಡ್ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗುತ್ತದೆ. ಆದರೆ ಮಾನವ ಸಹಿತ ರಾಕೆಟ್ನ ಮೊದಲ ಆದ್ಯತೆ ಮಾನವ ಜೀವ

0: ಸುರಕ್ಷತೆ. ಇದು ನಮ್ಮ ಎಂಜಿನಿಯರಿಂಗ್ ಸಾಮರ್ಥ್ಯದ ಅತ್ಯುನ್ನತ ಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. ಏಕೆಂದರೆ ಮಾನವನು ನಕ್ಷತ್ರಗಳತ್ತ ತನ್ನ ಪಯಣವನ್ನು ಮುಂದುವರಿಸಿದಾಗ ಆ ಪಯಣದ ಅಂತ್ಯದಲ್ಲಿ ಸುರಕ್ಷಿತವಾಗಿ ಮನೆಗೆ ಮರಳುವ ಭರವಸೆಯನ್ನು ಈ ತಂತ್ರಜ್ಞಾನ ನೀಡುತ್ತದೆ. ಅದೇ ಮಾನವ ಸಹಿತ ಬಾಹ್ಯಾಕಾಶ ಯಾನದ ನಿಜವಾದ ಉದ್ದೇಶ ಮತ್ತು ಮಹತ್ವ. ಹೀಗಾಗಿ ಮಾನವ ಸಹಿತ ರಾಕೆಟ್ಗಳು ಕೇವಲ ಬಾಹ್ಯಾಕಾಶ ತಂತ್ರಜ್ಞಾನದ ಸಾಧನೆಯಲ್ಲ, ಅವು ಮಾನವ ಜೀವದ ಸುರಕ್ಷತೆಗೆ ಆದ್ಯತೆ ನೀಡುವ ಅತ್ಯುನ್ನತ ಎಂಜಿನಿಯರಿಂಗ್ನ ಪ್ರತೀಕ. ಇದೇ ಮಾನವ ಸಹಿತ ಬಾಹ್ಯಾಕಾಶ ಯಾನದ ವಿಶೇಷತೆ. ಧನ್ಯವಾದಗಳು.
1: ಮಾನವ ಸಹಿತ ಬಾಹ್ಯಾಕಾಶ ಯಾನದ ವಿಶೇಷತೆಯ ಬಗ್ಗೆ ಬಿ ವೀಣಾ ಅವರ ಮಾತುಗಳನ್ನ ಕೇಳಿಸಿಕೊಂಡ್ರಿ. ಇದೀಗ ರಸಪ್ರಶ್ನೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಎಲ್ಲರೂ ಕೂಡ ಫಾಸ್ಟ್ ಆಗಿ ಇರಬೇಕು, ಆಯ್ತಾ? ಮೊದಲ ಪ್ರಶ್ನೆ ಹೇಗಿದೆ ನೋಡಿ, ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊಟ್ಟ ಮೊದಲ ಭಾರತೀಯ ಯಾರು? ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊಟ್ಟ ಮೊದಲ ಭಾರತೀಯ ಯಾರು? ಹೂ ಇಸ್ ದ ಫಸ್ಟ್ ಇಂಡಿಯನ್ ಟು ಟ್ರಾವೆಲ್ ಇನ್ ಟು ಔಟರ್ ಸ್ಪೇಸ್ ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗೆ ಕಳಿಸಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಇಸ್ರೋ ಪ್ರಾಯೋಜಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮೊದಲ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಗಿತ್ತು ರಾಕೇಶ್ ಶರ್ಮಾ. ನಾವು ಕೇಳಿದ್ವಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊಟ್ಟ ಮೊದಲ ಭಾರತೀಯ ಯಾರು ಅಂತ. ರಾಕೇಶ್ ಶರ್ಮಾ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಭಾರತೀಯ ವಾಯುಪಡೆಯ ಪೈಲಟ್ ಆಗಿದ್ದ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರು ಏಪ್ರಿಲ್ 3, 1984 ಸೋವಿಯತ್ ಒಕ್ಕೂಟದ ಸೋಯೂಸ್ T-11 ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ರು. ಇವರು ಸಲ್ಯೂಟ್ 7 ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುಮಾರು 8 ದಿನಗಳನ್ನು ಕಳೆದು ವೈಜ್ಞಾನಿಕ ಹಾಗೂ ಭೂವೀಕ್ಷಣಾ ಪ್ರಯೋಗಗಳನ್ನು ನಡೆಸಿದ್ರು. ಇದು ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಗಿತ್ತು. ಇರಲಿ, ಇದೀಗ ಎರಡನೇ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ವಿ. ಎರಡನೇ ಪ್ರಶ್ನೆ ಹೇಗಿದೆ ನೋಡಿ. ಚಂದ್ರನ ಮೇಲ್ಮೈ ಮೇಲೆ ಕಾಲಿಟ್ಟಂತಹ ಮೊಟ್ಟ ಮೊದಲ ಮಾನವ ಯಾರು? ಚಂದ್ರನ ಮೇಲ್ಮೈ ಮೇಲೆ ಕಾಲಿಟ್ಟಂತಹ ಮೊಟ್ಟ ಮೊದಲ ಮಾನವ ಯಾರು ಅನ್ನೋದು ನಮ್ಮ ಪ್ರಶ್ನೆ. ಹೂ ಆಸ್ ದ ಫಸ್ಟ್ ಪರ್ಸನ್ ಟು ವಾಕ್ ಆನ್ ದ ಲೂನಾರ್ ಸರ್ಫೇಸ್? ನಿಮ್ಮ ಉತ್ತರ ಬೇಗ ನಮ್ಮ ಕಡೆಗೆ ಬರಬೇಕು. 9480909010 ನಮ್ಮ ವಾಟ್ಸ್ಆಪ್ ಸಂಖ್ಯೆ ಅಂತ ಹೇಳ್ತಾ ಇದ್ದೀವಿ. ಮತ್ತೊಂದು ಚಂದದ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ. ಈ ಹಾಡು ಮುಗಿಯುವಷ್ಟರಲ್ಲಿ ಉತ್ತರ ನಮ್ಮನ್ನು ತಲುಪಬೇಕು.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಇಸ್ರೋ ಪ್ರಾಯೋಜಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವಿದ್ದೀರಿ. ಎರಡನೇ ಪ್ರಶ್ನೆ ಆಗಿತ್ತು, ಚಂದ್ರನ ಮೇಲ್ಮೈ ಮೇಲೆ ಕಾಲಿಟ್ಟ ಮೊಟ್ಟ ಮೊದಲ ಮಾನವ ಯಾರು ಅಂತ ಕೇಳಿದ್ವಿ. ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ವಾಕ್ ಆನ್ ದ ಲೂನಾರ್ ಸರ್ಫೇಸ್ ಅಂತ ಸರಿಯಾದಂತಹ ಉತ್ತರ ಆಗಿತ್ತು ನೀಲ್ ಆರ್ಮ್‌ಸ್ಟ್ರಾಂಗ್. ನಾಸಾದ ಬಲಶಾಲಿಯಾದ ಸ್ಯಾಟರ್ನ್ 5 ರಾಕೆಟ್ ಅನ್ನು ಬಳಸಿದಂಥ ಅಪೋಲೋ 11 ಪರಿಯೋಜನೆಯ ಕಮಾಂಡರ್ ಆಗಿದ್ದಂಥ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಜುಲೈ 20, 1969 ಚಂದ್ರನ ಮೇಲೆ ಮೊದಲ ಹೆಜ್ಜೆಯನ್ನು ಇಟ್ಟರು. ಇದು ಮನುಷ್ಯನಿಗೆ ಒಂದು ಸಣ್ಣ ಹೆಜ್ಜೆ, ಆದರೆ ಮಾನವ ಕುಲಕ್ಕೆ ಒಂದು ಬೃಹತ್ ಜಿಗಿತ ಅನ್ನುವಂತಹ ಅವರ ಮಾತುಗಳು ವಿಶ್ವ ಪ್ರಸಿದ್ಧವಾಗಿದೆ. ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಗಿತ್ತು ನಿಮಗೆ, ಈ ಮಾತುಗಳನ್ನಂತೂ ನೀವು ಕೇಳೇ ಇದ್ರಿ. ಇದೀಗ ಬರ್ತಾ ಬರ್ತಾ ರಸಪ್ರಶ್ನೆ ರಂಗೇರ್ತಾ ಇದೆ. ಇನ್ನೊಂದು ಸ್ವಲ್ಪ ಟಫ್ ಪ್ರಶ್ನೆ, ಒಂದು ಸ್ವಲ್ಪ ಕಷ್ಟದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಯಾರು? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಿರಲ್ಲ, ಆ ಸ್ಟ್ರಾಂಗ್ ವುಮನ್ ಯಾರು ಅಂತ ಕೇಳ್ತಾ ಇದ್ದೀವಿ. ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅನ್ನೋದು ನಮ್ಮ ಪ್ರಶ್ನೆ. ಹೂ ವಾಸ್ ದ ಫಸ್ಟ್ ವುಮೆನ್ ಟು ಫ್ಲೈ ಇನ್ ಟು ಔಟರ್ ಸ್ಪೇಸ್ ಅನ್ನೋದು ಪ್ರಶ್ನೆ. ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909010013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಇದೀಗ ಮೂರನೇ ಪ್ರಶ್ನೆ ನಾವು ಕೇಳಿದ್ವಿ, ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂತ. ತುಂಬಾ ಜನ ಸರಿಯಾದಂತಹ ಉತ್ತರವನ್ನೇ ಕೊಟ್ರಿ. ಹೌದು, ವ್ಯಾಲೆಂಟಿನಾ ತೆರೆಸ್ಕೋವಾ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಹೂ ವಾಸ್ ದ ಫಸ್ಟ್ ವುಮೆನ್ ಟು ಫ್ಲೈ ಇನ್ ಟು ಔಟರ್ ಸ್ಪೇಸ್ ಅಂತ ಕೇಳಿದ್ರೆ ವ್ಯಾಲೆಂಟಿನಾ ತೆರೆಸ್ಕೋವಾ ಅಂತಲೇ ನೀವು ಹೇಳಬೇಕು. ಯಾಕೆಂದ್ರೆ ಓಸ್ಪ್ಯಾಕ್ಗೆ ರಾಕೆಟ್ನ ತುದಿಯಲ್ಲಿ ಕುಳಿತಂತಹ ಓಸ್ಪ್ಯಾಕ್ ಸಿಕ್ಸ್ ಗಗನ ನೌಕೆಯಲ್ಲಿ ಸೋವಿಯತ್ ಒಕ್ಕೂಟದ ಗಗನಯಾತ್ರಿ ವ್ಯಾಲೆಂಟಿನಾ ತೆರೆಸ್ಕೋವಾ ಅವರು ಪಯಣಿಸಿ June 16, 1963 ಬಾಹ್ಯಾಕಾಶಕ್ಕೆ ತಲುಪಿದ್ರು. ಇವರು ಕಕ್ಷೆಯಲ್ಲಿ ಸುಮಾರು 3 ದಿನಗಳನ್ನು ಕಳೆದು ಭೂಮಿಯನ್ನ 48 ಬಾರಿ ಸುತ್ತಿದ ಏಕೈಕ ಸೋಲೋ ಅಂದ್ರೆ ಒಂಟಿಯಾಗಿ ಪಯಣಿಸಿದ ಮಹಿಳಾ ಗಗನಯಾತ್ರಿ ಆಗಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ, ನೀವು ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀನ, ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಯಾಕೆ ಅಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮದ ಶುರುವಿನಲ್ಲಿ ವೀಣಾ ಅವರ ಮಾತುಗಳನ್ನ ನಿಮ್ಗೆ ಕೇಳಿಸಿದ್ವಿ ಅಲ್ವಾ, ಅದೇ ಮಾತುಗಳ ಆಧಾರದ ಮೇಲೆ ಇರುವಂತಹ ಪ್ರಶ್ನೆ ಇದು. ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ನಲ್ಲಿ ಮೂಡಿ ಬಂದಂತಹ ಇಂದಿನ ಭಾಷಣದಲ್ಲಿ ಉಲ್ಲೇಖವಾದ ಮಾನವ ಸಹಿತ ಯಾನಕ್ಕೆ ಸೂಕ್ತವೆನಿಸುವ ಇಸ್ರೋ ರಾಕೆಟ್ ಯಾವುದು? ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ನಲ್ಲಿ ಮೂಡಿ ಬಂದಂತಹ ಇವತ್ತಿನ ಭಾಷಣದಲ್ಲಿ ಉಲ್ಲೇಖವಾದ ಮಾನವ ಸಹಿತ ಯಾನಕ್ಕೆ ಸೂಕ್ತವೆನಿಸುವ ಇಸ್ರೋ ರಾಕೆಟ್ ಯಾವುದು ಅನ್ನೋದು ಪ್ರಶ್ನೆ. ನೇಮ್ ದ ಹ್ಯೂಮನ್ ರೇಟೆಡ್ ರಾಕೆಟ್ ಆಫ್ ಇಸ್ರೋ ಮೆನ್ಷನ್ ಇನ್ ಟುಡೇಸ್ ಎಫ್ಎಂ ರೈನ್ಬೋ ಕನ್ನಡ ಸ್ಪೀಚ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ ಅಂತ ಹೇಳ್ತಾ ಈ ಬಂಧನ ಚಿತ್ರದ ಈ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿಸ್ತಾ ಇದ್ದೀವಿ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಾವು ಕೇಳಿದ್ವಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ನಲ್ಲಿ ಮೂಡಿ ಬಂದ ಇವತ್ತಿನ ಭಾಷಣದಲ್ಲಿ ಉಲ್ಲೇಖವಾದ ಮಾನವ ಸಹಿತ ಯಾನಕ್ಕೆ ಸೂಕ್ತವೆನಿಸುವಂತಹ ಇಸ್ರೋ ರಾಕೆಟ್ ಯಾವುದು ಅಂತ, ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ ಮಾರ್ಕ್ 3. ಇಷ್ಟುದ್ದ ಬರೆಯೋದಕ್ಕೆ ಕಷ್ಟ ಆದರೆ HLVM-3 ಅಂತ ಕಳಿಸಬಹುದಾಗಿತ್ತು ನೀವು. HLVM-3 ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇದನ್ನು ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ ಹೇಳ್ತಾರೆ. ಇಸ್ರೋದ ಅತ್ಯಂತ ಶಕ್ತಿಶಾಲಿ LVM-3 ರಾಕೆಟ್ ಅನ್ನು ಸಿಬ್ಬಂದಿ ಪಾರು ವ್ಯವಸ್ಥೆ ಮತ್ತಿತರ ರೀತಿಯಲ್ಲಿ ಗಗನಯಾತ್ರಿಗಳ ಸುರಕ್ಷತೆಗಾಗಿ ಸುಧಾರಿಸಿ HLVM-3 ಅಂತ ಹೆಸರಿಸಲಾಗಿದೆ. ಇದು ಗಗನಯಾನ್ ಆರ್ಟಿಕಲ್ ಮಾಡ್ಯೂಲ್ ಅನ್ನು ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದ ಭೂ ಸಮೀಪ ಕಕ್ಷೆಗೆ ಸುರಕ್ಷಿತವಾಗಿ ಸೇರಿಸಲು ನಿರ್ಮಾಣಗೊಳ್ತಾ ಇದೆ. ಇದೀಗ ಮುಂದಿನ ಪ್ರಶ್ನೆ ಕಡೆಗೆ ಹೋಗ್ತಾ ಇದ್ದೀವಿ. ಮೊದಲಿಗೆ ಶುರುವಿನಲ್ಲಿ ಎಲ್ಲ ಕೂಡ ಈಸಿ ಆಗಿರುವಂಥ ಪ್ರಶ್ನೆ ಅಂತ ಅನ್ನಿಸ್ತಾ ಇತ್ತು. ಹೋಗ್ತಾ ಹೋಗ್ತಾ ವಿಜ್ಞಾನದ ಬಿಸಿ ಕಾವೇರ್ತಾ ಇದೆ ಅಂತ ಅನ್ಸುತ್ತೆ, ನಿಮಗೂ ಕೂಡ ತಡ್ತಾ ಇದೆ ಅಂತ ಅನ್ಸುತ್ತೆ. ಇರಲಿ, ಆದರೆ ನೀವು ತುಂಬ

ಪ್ರೀತಿಯಿಂದ ತುಂಬಾ ಸ್ಪೋರ್ಟಿವ್ ಸ್ಪಿರಿಟ್ ಅಲ್ಲಿ ಪ್ರತಿಯೊಬ್ರು ಕೂಡ ಸಂದೇಶ ಕಳಿಸ್ತಾ ಇದ್ದೀರಿ. ಇಲ್ಲಿ ಅಕ್ಷರಶಃ ಮೂರ್ ಜನ ಸಿಸ್ಟಮ್ ಮುಂದೆ ಕೂತ್ಕೊಂಡು ಹೆಸರುಗಳನ್ನ ತಾಳೆ ಹಾಕ್ತಾ ನೋಡ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ತುಂಬಾ ರಂಗೇರಿದೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ. ಮುಂದಿನ ಪ್ರಶ್ನೆ ಅಂತೂ ಹೇಳ್ಬಿಡ್ತೀನಿ ನೋಡಿ. ಗಗನಯಾನ ಮಾನವರಹಿತ ಪರೀಕ್ಷಾರ್ಥ ಹಾರಾಟಗಳಿಗಾಗಿ ಇಸ್ರೋ ಅಭಿವೃದ್ಧಿಪಡಿಸಿರುವ ಮಹಿಳಾ ಅರೆ ಮಾನವರೂಪಿ ಹಾಫ್ ಹ್ಯೂಮನಾಯ್ಡ್ ರೋಬೋಟ್ನ ಹೆಸರೇನು ಅಂತ ಕೇಳ್ತಾ ಇದ್ದೀವಿ. ಗಗನಯಾನ ಮಾನವರಹಿತ ಪರೀಕ್ಷಾರ್ಥ ಹಾರಾಟಗಳಿಗಾಗಿ ಇಸ್ರೋ ಅಭಿವೃದ್ಧಿಪಡಿಸಿರುವ ಮಹಿಳಾ ಅರೆ ಮಾನವರೂಪಿ ಹಾಫ್ ಹ್ಯೂಮನಾಯ್ಡ್ ರೋಬೋಟ್ನ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದ ಫಿಮೇಲ್ ಹಾಫ್ ಹ್ಯೂಮನಾಯ್ಡ್ ರೋಬೋಟ್ ಡೆವಲಪ್ಡ್ ಬೈ ಇಸ್ರೋ ಫಾರ್ ಅನ್ಕ್ರೂಡ್ ಗಗನಯಾನ್ ಟೆಸ್ಟ್ ಫ್ಲೈಟ್ಸ್? ನಿಮ್ಮ ಉತ್ತರಗಳು ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ವಾಟ್ಸ್ಆ್ಯಪ್ ಮಾಡಿ, ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಡಿ, ಮತ್ತು ಯಾವುದೇ ಕಾರಣಕ್ಕೂ ಕಾಲ್ ಕೂಡ ಮಾಡೋಕ್ಕೆ ಹೋಗ್ಬೇಡಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಾವು ಕೇಳಿದಂತಹ ಪ್ರಶ್ನೆ, ಗಗನ್ಯಾನ್ನ ಮಾನವರಹಿತ ಪರೀಕ್ಷಾರ್ಥ ಹಾರಾಟಗಳಿಗಾಗಿ ಇಸ್ರೋ ಅಭಿವೃದ್ಧಿಪಡಿಸಿರುವ ಮಹಿಳಾ ಅರೆ ಮಾನವರೂಪಿ ಹಾಫ್ ಹ್ಯೂಮನಾಯ್ಡ್ ರೋಬೋಟ್ನ ಹೆಸರೇನು ಅಂತ ಕೇಳಿದ್ದೆ. ವ್ಯೋಮ್ ಮಿತ್ರ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಕೂಡ ವ್ಯೋಮ್ ಮಿತ್ರ ಅಂತ ಸರಿಯಾಗಿ ಉತ್ತರ ಕೊಟ್ರಿ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಆದರೆ ನಿಮ್ಮ ಉತ್ತರ ಅತ್ಯಂತ ಬೇಗ ತ್ವರಿತವಾಗಿ ನಮ್ಮನ್ನು ತಲುಪ್ತಾ ಇಲ್ವಾ, ಕೊನೆಯ ದಿನ ಗೊತ್ತಾಗತ್ತೆ ನಿಮಗೆ. ವ್ಯೋಮ್ ಮಿತ್ರ ಅನ್ನೋದು ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಬಾಹ್ಯಾಕಾಶದಲ್ಲಿ ಮಾನವ ದೇಹದ ಮೇಲಾಗುವ ವಾತಾವರಣ, ಒತ್ತಡ ಮತ್ತು ವಿಕಿರಣಗಳ ಪರಿಣಾಮಗಳನ್ನು ನಿಖರವಾಗಿ ಅಳೆಯಲು ವಿನ್ಯಾಸಗೊಳಿಸಲಾದ ರೋಬೋಟ್. ಇದು ಗಗನಯಾತ್ರಿಗಳು ಹಾರುವ ಮುನ್ನ ಯಾನಗಳಲ್ಲಿ ಜೀವನಾಧಾರ ವ್ಯವಸ್ಥೆಯಾದ ಲೈಫ್ ಸಪೋರ್ಟ್ ಸಿಸ್ಟಮ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆಯೇ ಅನ್ನೋದನ್ನು ಪರೀಕ್ಷಿಸಿ ಖಚಿತಪಡಿಸಲೆಂದು ನಿರ್ಮಿಸಲಾಗಿದೆ. ಅಂದರೆ ಮನುಷ್ಯರನ್ನು ಕಳಿಸೋಕ್ಕೂ ಮುಂಚೆನೇ ಈ ರೋಬೋಟ್ಗಳನ್ನ ಕಳಿಸಿ ಅದೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇದು. ಇದೀಗ ಮುಂದಿನ ಪ್ರಶ್ನೆ, ಭೂಮಿಯಲ್ಲದೆ ಮಾನವನು ಕಾಲಿಟ್ಟ ಏಕೈಕ ಆಕಾಶಕಾಯ ಯಾವುದು? ಭೂಮಿಯಲ್ಲದೆ ಮಾನವನು ಕಾಲಿಟ್ಟ ಏಕೈಕ ಆಕಾಶಕಾಯ ಯಾವುದು? ವಿಚ್ ಇಸ್ ದ ಓನ್ಲಿ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಸೆಲೆಸ್ಟ್ರಿಯಲ್ ಬಾಡಿ ಆನ್ ವಿಚ್ ಹ್ಯೂಮನ್ಸ್ ಹ್ಯಾವ್ ಎವರ್ ಸೆಟ್ ಫುಟ್ ಅನ್ನೋದು ಸರಿಯಾದ ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ನಾವು ಕಳೆದ ಪ್ರಶ್ನೆಯನ್ನ ಕೇಳಿ ಹಾಡು ಕೂಡ ಚೆನ್ನಾಗೆ ಮ್ಯಾಚ್ ಹಾಕಿತ್ತು, ಹಾಡಿನಲ್ಲೇ ಉತ್ತರ ಇತ್ತು ಅಂತ ಕೂಡ ಹೇಳ್ಬಿಡ್ಬೋದಿತ್ತು. ನಾವು ಆವಾಗ ಸುಲಭ ಆಗೋಗ್ತಿತ್ತು ನಿಮಗೆ ಬಹುಶಃ ಉತ್ತರ ಕೊಡೋದಕ್ಕೆ, ಆದರೆ ಆ ಥರ ಸುಲಭ ಮಾಡಿಕೊಡ್ಲಿಲ್ಲ. ಯಾಕೆಂದರೆ ಕೊನೆಯಲ್ಲಿ ಒಂದು ಸ್ವಲ್ಪ ಟಫ್ ಪ್ರಶ್ನೆಗಳನ್ನ ಇಟ್ಟಿದ್ರು. ಇರಲಿ, ಕೇಳಿದಂಥ ಪ್ರಶ್ನೆ ಏನಾಗಿತ್ತು? ಭೂಮಿಯಲ್ಲದೆ ಮಾನವನು ಕಾಲಿಟ್ಟ ಏಕೈಕ ಆಕಾಶಕಾಯ ಯಾವುದು? ಸರಿಯಾದಂತಹ ಉತ್ತರ ಚಂದ್ರ ಆಗಿತ್ತು. ದಿ ಮೂನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. 1969 1972 ನಡೆದ ನಾಸಾದ ಅಪೋಲೋ ಯೋಜನೆಗಳ ಅವಧಿಯಲ್ಲಿ ಒಟ್ಟು 12 ಮಂದಿ ಗಗನಯಾತ್ರಿಗಳು ಚಂದ್ರನ ನೆಲದ ಮೇಲೆ ಹೆಜ್ಜೆಯನ್ನ ಇಟ್ಟರು. ಇಸ್ರೋ ಸೇರಿ ಹಲವು ಬಾಹ್ಯಾಕಾಶ ಸಂಸ್ಥೆಗಳು ಚಂದ್ರ ಪ್ರವಾಸದ ಯೋಜನೆಯನ್ನ ಹೊಂದಿದೆ. ಇದೀಗ ಮುಂದಿನ ಪ್ರಶ್ನೆ ಇನ್ನೊಂದು ಸ್ವಲ್ಪ ಟಫ್ ಆಗಿದೆ, ಇನ್ನೊಂದು ಸ್ವಲ್ಪ ಕಷ್ಟ. ಆದರೆ ಹಾಡಿನಲ್ಲಂತೂ ಇದಕ್ಕೆ ಯಾವುದೇ ತರಹದ ಲಿಂಕ್ನ ಹುಡ್ಕಕ್ಕೆ ಹೋಗಬೇಡಿ, ಯಾವುದೇ ಥರದ ಹಿಂಟ್ ಕೂಡ ಸಿಗೋದಿಲ್ಲ ನಿಮಗೆ. ಹಾಡುಗಳಲ್ಲಿ ಬಳಸಕ್ಕೆ ಸಾಧ್ಯನೇ ಇಲ್ಲದಿರೋದು ಇದು ಉತ್ತರ. ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ಜಾಗತಿಕವಾಗಿ ಒಪ್ಪಿತವಾದ ಮತ್ತು ಅಧಿಕೃತವಾದ ಬಾಹ್ಯಾಕಾಶದ ಆರಂಭವನ್ನು ಸೂಚಿಸುವ ಗಡಿರೇಖೆ ಯಾವುದು? ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ಜಾಗತಿಕವಾಗಿ ಒಪ್ಪಿತವಾದ ಮತ್ತು ಅಧಿಕೃತವಾದ ಬಾಹ್ಯಾಕಾಶದ ಆರಂಭವನ್ನು ಸೂಚಿಸುವ ಗಡಿರೇಖೆ ಯಾವುದು? ವಾಟ್ ಈಸ್ ದ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಬೌಂಡ್ರಿ ದಟ್ ಡಿಫೈನ್ಸ್ ದ ಆಲ್ಟಿಟ್ಯೂಡ್ ವೇರ್ ಔಟರ್ ಸ್ಪೇಸ್ ಬಿಗಿನ್ಸ್ ಫಾರ್ ಹ್ಯೂಮನ್ ಸ್ಪೇಸ್ ಫ್ಲೈಟ್? ಇದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಆಗಿತ್ತು ಕಾರ್ಮನ್ ರೇಖೆ, ದಿ ಕಾರ್ಮನ್ ಲೈನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಮಾನವ ಬಾಹ್ಯಾಕಾಶ ಹಾರಾಟದಲ್ಲಿ ಜಾಗತಿಕವಾಗಿ ಒಪ್ಪಿತವಾದ ಮತ್ತು ಅಧಿಕೃತವಾದ ಬಾಹ್ಯಾಕಾಶದ ಆರಂಭವನ್ನು ಸೂಚಿಸುವಂತಹ ಗಡಿ ರೇಖೆ ಯಾವುದು ಅಂತ ಕೇಳಿದ್ವಿ. ಕಾರ್ಮನ್ ರೇಖೆ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. FAI ಮಾನದಂಡಗಳ ಪ್ರಕಾರ ಸಮುದ್ರ ಮಟ್ಟದಿಂದ 100 ಕಿಲೋಮೀಟರ್ ಅಂದರೆ 62 ಮೈಲಿ ಎತ್ತರದಲ್ಲಿರುವ ಕಾಲ್ಪನಿಕ ರೇಖೆಯನ್ನು ಬಾಹ್ಯಾಕಾಶದ ಅಧಿಕೃತ ಗಡಿ ಅಂತ ಕರೆಯಲಾಗುತ್ತೆ. ಈ ನಿರ್ದಿಷ್ಟ ಎತ್ತರವನ್ನು ದಾಟಿದವರನ್ನು ಮಾತ್ರ ಅಂತಾರಾಷ್ಟ್ರೀಯ ನಿಯಮಗಳ ಅನ್ವಯ ಅಧಿಕೃತ ಗಗನಯಾತ್ರಿಗಳು ಅಂತ ಪರಿಗಣಿಸಲಾಗುತ್ತೆ. ಇದು ಕಾಲ್ಪನಿಕ ರೇಖೆ, ಯಾರು ಕೂಡ ಅಲ್ಲಿ ಒಂದು ಲೈನ್ನ ಡ್ರಾ ಮಾಡಿಲ್ಲ. ಕಾಲ್ಪನಿಕ ರೇಖೆ ಇದು ಭೂಮಿಯಿಂದ ಅಂದರೆ ಸಮುದ್ರ ಮಟ್ಟದಿಂದ 100 ಕಿಲೋಮೀಟರ್ಗೂ ಮೇಲೆ ಈ ಒಂದು ರೇಖೆಯನ್ನು ಗುರುತಿಸಲಾಗಿದೆ. ಇದನ್ನು ಮೀರಿ ಹೋದವ್ರನ್ನ ಮಾತ್ರ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಗಗನಯಾತ್ರಿಗಳು ಅಂತ ಹೇಳ್ತಾರಂತೆ. ಇದು ಇವತ್ತಿನ ನಮ್ಮ ಇಸ್ರೋ ಕ್ವಿಜ್ ಆಗಿತ್ತು. ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಪ್ರತಿದಿನ ಮಧ್ಯಾಹ್ನ 3:30 to 4:30 ತನಕ ಭಾಗವಹಿಸಬಹುದು. ಇದು ಅಕ್ಟೋಬರ್ 10 ತನಕ ನಡೀತಾ ಇದೆ ನಮ್ಮ ಆಕಾಶವಾಣಿ FM ರೈನ್ಬೋದಲ್ಲಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URR ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 FM ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವಂತಹ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಇದು.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URI ಉಪಗ್ರಹ ಕೇಂದ್ರ, ಇಸ್ರೋ ಹಾಗೆ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವಂತಹ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮವನ್ನು ನೀವು ಕೇಳಿಸಿಕೊಂಡ್ರಿ. ಇದುವರೆ ತನಕ 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ, ಇದರ ಕುರಿತಾಗಿ ಕೂಡ ಇವತ್ತು ಮಾತು ಮಾಹಿತಿಯನ್ನು ಕೇಳಿಸಿಕೊಂಡ್ರಿ. ಅಕ್ಟೋಬರ್ 10 ತನಕ ಪ್ರತಿದಿನ ಮಧ್ಯಾಹ್ನ 3:30 to 4:30 ನಿಮಗಾಗಿ ಈ ಒಂದು ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರುತ್ತೆ. ಇವತ್ತು ನಾವು URI ಉಪಗ್ರಹ ಕೇಂದ್ರ ಇಸ್ರೋದ ಹಿರಿಯ ಮಹಿಳಾ ವಿಜ್ಞಾನಿಯಾದ ಶ್ರೀಮತಿ ಬಿ ವೀಣಾ ಅವರಿಂದ ಹ್ಯೂಮನ್ ರೇಟೆಡ್ ರಾಕೆಟ್ ಅಥವಾ ಮಾನವ ಸಹಿತ ರಾಕೆಟ್ಗಳ ಬಗ್ಗೆ ವಿಷಯವನ್ನ ತಿಳಿದುಕೊಂಡ್ವಿ. ಹಾಗೆ ಪ್ರತಿದಿನವೂ ಕೂಡ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತಹ ತುಂಬಾ ಸೊಗಸಾದಂತಹ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸುವಂತಹ ವಿಚಾರಗಳ ಕುರಿತಾಗಿ ಮೊದಲ 5 ನಿಮಿಷಗಳ ಟಾಕ್ ಇರುತ್ತೆ. ಈ ಮೊದಲ 5 ನಿಮಿಷಗಳ ಮಾತನ್ನ ಕೇಳಿಸಿಕೊಂಡು ಅದಾದ ನಂತರ ಮಿಕ್ಕ 55 ನಿಮಿಷ ರಸಪ್ರಶ್ನೆಯಲ್ಲಿ ನೀವು ಪಾಲ್ಗೊಳ್ಬಹುದು. ಮತ್ತೆ ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ಒಂದಷ್ಟು ಪ್ರಶ್ನೆಗಳು ಹೊರಗಡೆಯಿಂದ ಬರುತ್ತೆ, ಮತ್ತಷ್ಟು ಪ್ರಶ್ನೆಗಳು ಅವತ್ತಿನ ಮಾತುಕತೆಯನ್ನ ಆಧರಿಸಿ ಬಂದಿರುತ್ತೆ. ಆ ಕಾರಣಕ್ಕಾಗಿ ನೀವು ಎಷ್ಟು ಶಾರ್ಪ್ ಆಗಿ ಇದ್ರೂ ಸಾಲದು. ಪ್ರತಿದಿನವೂ ಕೂಡ 3:30 ಆಕಾಶವಾಣಿ ಎಫ್ಎಂ ರೈನ್ಬೋ ಟ್ಯೂನ್ ಮಾಡೋದನ್ನ ಮರಿಬೇಡಿ. 10 ತನಕ ಅಂತೂ ಸೂಪರ್ ಆಗಿರುವಂತಹ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ, ಸಿಕ್ಕಾಪಟ್ಟೆ ಪವರ್ ಪ್ಯಾಕ್ಟ್ ಆಗಿರುತ್ತೆ. ನಿಮ್ಗೆ ಆಟದ ಮಜಾ ಸಿಗತ್ತೆ, ನಮಗೂ ಕೂಡ ತುಂಬಾನೇ ಒಂದು ಅದ್ಭುತವಾದಂತಹ ಶೋ ನಡೆಸಿದಂತಹ ತೃಪ್ತಿ ಕೂಡ ಸಿಗತ್ತೆ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರತಿದಿನ ಮಧ್ಯಾಹ್ನ

0: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2,500 rupees ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ

ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಚಂದ ಅತಿ ಚಂದ ಗೀತೆಗಳು ಒಂದಾದ ಮೇಲೊಂದರಂತೆ ಪ್ರಸಾರ ಆಗ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರಾಯಂಬ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ ಎಂ ರಾಯ್ಮು ಕೇಳ್ತಾ ಇದ್ದೀರಿ. ಚಂದದ ಗೀತೆಗಳ ಮೆರವಣಿಗೆ ಅಂತೂ ಸಾಕ್ತಾ ಇದೆ. ಹಾಗೆಯೇ ಒಂದಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಿ, ಹೊರಗಡೆ ಮಳೆ ಬರುವಂತಹ ಸೂಚನೆ ಇದೆ ಅಂತ. ಮಳೆ ಬಂದರೂ ಚೆನ್ನಾಗಿರುತ್ತೆ, ಮಳೆ ಬರುವ ಮುಂಚೆಯೂ ಚೆನ್ನಾಗಿರುತ್ತೆ, ಮಳೆ ಬಂದ ನಿಂತ ನಂತರವೂ ಚೆನ್ನಾಗಿರುತ್ತೆ. ಆದರೆ ಈ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಒಂದು ಸ್ವಲ್ಪ ಸೇಫ್ ಆಗಿರುವಂಥ ಪ್ಲೇಸಲ್ಲಿ ಇದ್ದಾಗ ಮಳೆಯನ್ನು ಅನುಭವಿಸೋದಕ್ಕೆ, ಮಳೆಯ ಸೌಂದರ್ಯದ ಕುರಿತು ಸಂತೋಷ ಪಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ನೀವೇನಾದರೂ ಮಳೆಯಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕ್ಕೊಂಡಿದ್ರೆ, ಮಳೆಯಲ್ಲಿ ಬರದೇ ಇರುವಂತಹ ಬಸ್ಗಾಗಿ ಕಾಯ್ತಾ ನಿಂತಿದ್ರೆ, ಮಳೆಯಲ್ಲಿ ಮನೆಯಲ್ಲಿ ಒಣಗಾಕಿ ಬಂದಿರುವಂತಹ ಬಟ್ಟೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಖಂಡಿತ ಮಳೆಯನ್ನ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ಮಾತಿಗಂತೂ ಪ್ರತಿಯೊಬ್ಬರು ರಿಲೇಟ್ ಆಗ್ತೀರಿ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಇವತ್ತಿನ ಕಾರ್ಯಕ್ರಮ ಖುಷಿ ಕೊಟ್ಟಿದೆ ಅಂತ ಅನ್ಕೊಳ್ತೀನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.
2: ಎರಡೊಂದ್ಲಿ ಎರಡು ಎರಡೆರಡ್ಲಿ ನಾಲ್ಕು ಕಿವಿಗೊಟ್ಟು ಆಲಿಸಿ ಈ ಮಂತ್ರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz.

0: ಸಮಯಾಗಿದೆ
1: 8:53 ಮಂಗಳವಾರದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಹೇಳ್ತಿರೋದು ನಾನು ನಿಮ್ಗಳೆಯ ಪ್ರಶಾಂತ್. ನಾನ್ ಸ್ಟಾಪ್ ಸಂಜೆ ಕೇಳ್ತಾ ಕೇಳ್ತಾ ಹಾಗೆ ಮನೆ ಕಡೆಗೆ ಹೋಗ್ತಾ ಇದ್ದೀರಾ, ಮಳೆ ಬರ್ತಾ ಇದೆಯಾ, ಮಳೆ ಬರೋ ಥರ ಇದೆಯಾ ಅಥವಾ ಮಳೆ ಆಲ್ರೆಡಿ ಬರ್ತಾ ಇದೆಯಾ, ಹೇಗಿದೆ ನಿಮ್ಮ ಕಡೆ ವಾತಾವರಣ, ಜೊತೆಗೆ ಟ್ರಾಫಿಕ್ ಹೇಗಿದೆ ನೀವು ನಂಗೆ ತಿಳಿಸ್ಬೋದು. 9408091013 ನೀವು ಸಂದೇಶವನ್ನು ಕಳಿಸೋ ಮುಖಾಂತರ. ಜೊತೆಗೆ ಇವತ್ತು ನಾವು ನಾನ್ ಸ್ಟಾಪ್ ಸಂಜೆಯಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದಲ್ವಾ. ಖಂಡಿತ ಹೇಳ್ತೀನಿ, ಒಂದು ವಿಶೇಷತೆ ಖಂಡಿತ ನಾನ್ ಸ್ಟಾಪ್ ಸಂಜೆಯಲ್ಲಿ ಇದ್ದೇ ಇರುತ್ತೆ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು, ಮತ್ತೊಂದು ಗೀತೆಯ ನಂತರ ನಾವು ಏನು ಮಾತಾಡ್ತಾ ಇದ್ದೀವಿ ಹೇಳ್ತಾ ಹೋಗ್ತೀನಿ.

ಕೃಷ್ಣ ವೈಟಿಂಗ್, ನೀಲ ಕಾಲಿಂಗ್, ಭಾಳ ಜನಕ್ಕೆ ಆಗಲೇ ಸಂದೇಶವನ್ನು ಕಳಿಸ್ತಾ ಇರ್ತೀರಿ. ಆಗಲೇ ಅಲ್ಲೆಲ್ಲ ಮಳೆ ಬರೋ ಥರ ಇದೆ ಮನೆ ಹತ್ತಿರ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ರಘುವರ ಸಂದೇಶ ಬಂದು ತಲುಪಿದೆ. ಎಫ್ ಎಂ ರೈನ್ಬೋದಲ್ಲಿ ಪ್ರಶಾಂತ್ ಅವರೇ ಬಂದಿದ್ದೀರಾ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಸ್, ಓಕೆ, ಹಾಡುಗಳಂತೂ ಸೂಪರ್ ಆಗಿದೆ ಅಂತ ಅಮೃತ ರಮೇಶ್ ಅವರು ಗುಡ್ ಈವ್ನಿಂಗ್ ಜೊತೆಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವೆರಿ ಗುಡ್ ಈವ್ನಿಂಗ್ ನಿಮಗೂ ಕೂಡ. ಜೊತೆಗೆ ಹುಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಾರೆ, ಎಲ್ಲ ಆಕಾಶವಾಣಿಯ ನಿರೂಪಕರಿಗೂ ಶುಭ ಸಂಜೆ ಅಂತ ಅವರು ಹೇಳ್ತಾರೆ. ಜೊತೆಯಲ್ಲಿ ಇವತ್ತು ನೀವು ಯಾವುದ್ರ ಬಗ್ಗೆ ಮಾತಾಡ್ತಾ ಇರಬಹುದು, ಸಿದ್ಧಾರ್ಥ ಅವ್ರು ಹೇಳ್ತಿದ್ದಾರೆ ನೀವು ಬರಗಾಲದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಾನು ಮಾತಾಡ್ತಿರೋ ವಿಚಾರ ಏನು ಗೊತ್ತಾ, ಒಂದೊಂದು ಸರಿ ಈಗ ಲಾಂಗ್ ಡ್ರೈವ್ ಅಂತಂದರೆ ಅಥವಾ ನಾವೆಲ್ಲಾದರೂ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಒಂದೊಂದು ಸರಿ ನಮಗೇನನ್ಸುತ್ತೆ ಅಂದರೆ ಒಬ್ಬರೇ ಹೋಗಬೇಕು ಅಂತ ಅನಿಸುತ್ತೆ. ಈ ಥರದ ಒಂದು ಒಂಟಿ ಪ್ರಯಾಣ, ಸೋಲೋ ಟ್ರಾವೆಲ್, ಅದು ನಿಮಗೆ ಸ್ವಾತಂತ್ರ್ಯ ಅನಿಸುತ್ತಾ ಅಥವಾ ಒಂಟಿತನ ಕಾಡುತ್ತಾ? ಸೋಲೋ ಟ್ರಾವೆಲ್ ನೀವು ಹೋಗಿದ್ರೆ ನೀವು ನನಗೆ ಹೇಳ್ಬೋದು, ನಿಮ್ಗೆ ಅದು ಫ್ರೀಡಮ್ ಅಥವಾ ಲೋನ್ಲಿನೆಸ್ಸ ನೀವು ನನಗೆ ತಿಳಿಸ್ಬೋದು. 9840910013 ನೀವು ಸಂದೇಶವನ್ನು ಕಳಿಸ್ಬೋದು. ಒಬ್ಬರೇ ನೀವು ಪ್ರಯಾಣ ಮಾಡಿದರೆ ಎಂಜಾಯ್ಮೆಂಟ್ಗಿರ್ಬೋದು ಅಥವಾ ಸ್ಪಿರಿಚುವಲ್ ಅಥವಾ ಡಿವೈನ್ ಅಥವಾ ನಿಮ್ಮ ಒಂದು ಆಫೀಸ್ ಕೆಲಸದ ಮೇಲೆ ಇರಬಹುದು ಅಥವಾ ಸುಮ್ಮನೆ ಹೇಗಾದರೂ ಹೋಗಿರ್ಬೋದು, ಬೆಳಗ್ಗೆ ಹೋಗಿ ಸಂಜೆ ಬರೋಕ್ಕೆ ಹೋಗಿರ್ಬೋದು. ಈ ಥರ ಸೋಲೋ ಟ್ರಾವೆಲ್ ನಿಮಗೆ ಲೋನ್ಲಿನೆಸ್ ಕಾಡುತ್ತಾ ಅಥವಾ ಒಂದು ಸ್ವಾತಂತ್ರ್ಯ ಅಂತ ಅನಿಸುತ್ತಾ? ನೀವು ನನಗೆ ಸಂದೇಶವನ್ನು ಕಳಿಸ್ಬೋದು 9840910013

ಬಹಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಏನಪ್ಪಾ ಅಂತಂದರೆ ಸೋಲೋ ಟ್ರಾವೆಲಿಂಗ್ ಯಾವತ್ತೂ ಒಂಥರ ಫ್ರೀಡಮ್ ಅಂತಲೇ ಅನಿಸುತ್ತೆ. ಎಲ್ಲವನ್ನು ಬಿಟ್ಟು ಹಾಗೆ ಮುಂದೆ ಸಾಗಬೇಕು ಅನ್ನೋಂಥ ಫೀಲ್ ಕೂಡ ಬರುತ್ತೆ ಅಂತ ರಮ್ಯ ಅವರ ಸಂದೇಶವನ್ನು ತಲುಪಿದೆ. ಹಾಗೆ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಅಮೃತ ರಮೇಶ್ ಅವರು. ಜೊತೆಯಲ್ಲಿ ಈ ಸಂದೇಶ

ಕಳಿಸ್ತಾ ಹೇಳ್ತಿದ್ದಾರೆ. ನಂಬರ್ ಎಂಡಿಂಗ್ 1613 ಸಂದೇಶ ಬರ್ತಾ ಇದೆ. ಸ್ನೇಹಿತರು ಹೆಸರನ್ನು ಕಳಿಸಿಲ್ಲ. ನಾನು ಈ ವೀಕೆಂಡ್ ಸೋಲೋ ಟ್ರಿಪ್ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹೇಗೆ ನನ್ನ ಪ್ಲ್ಯಾನ್ ನಿಮಗೆ ಗೊತ್ತಾಯಿತು ಅಂತ? ಓಕೆ, ಸೊ ನೀವು ಖಂಡಿತ ನಿಮ್ಮ ಪ್ಲ್ಯಾನ್ ಏನು ಅನ್ನೋದನ್ನು ಗೊತ್ತಿರಲ್ಲ, ಆದರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಹೆಸರೇನು ಅಂತ ತಿಳಿಸಿದ್ರೆ ಇನ್ನಷ್ಟು ಖುಷಿ ಆಗ್ತಾಯಿತ್ತು ನನಗೆ. ಸೊ ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ 101.3 MHz. ನೀವು ಸೋಲೋ ಟ್ರಿಪ್ ಏನನ್ಸುತ್ತೆ ನಿಮಗೆ, ಫ್ರೀಡಮ್ ಅಂತ ಅನ್ಸುತ್ತೋ ಅಥವಾ ಒಂಥರ ಲೋನ್ಲಿನೆಸ್ ಕಾಡುತ್ತೋ? ನೀವು ನಮಗೆ ಸಂದೇಶವನ್ನು ಕಳಿಸ್ಬೋದು 9980910013 ನೀವು ಸಂದೇಶವನ್ನು ಕಳಿಸ್ಬೋದು. ಕೇಳ್ತಾರೆ ಎಫ್ ಎಂ ರೈನ್ಬೋ 101.3 MHz ಉದಿತ್ ನಾರಾಯಣ ಅವರ ಧ್ವನಿಯಲ್ಲಿ. ಎಂಜಾಯ್ ಮಾಡಿ ಗೀತೆಯನ್ನು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 5:35 ಆಗಿದೆ. ಬಹಳ ಜನ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಸೋಲೋ ಟ್ರಾವೆಲಿಂಗ್ ಬೆಟರೋ ಅಥವಾ ಒಬ್ಬರೇ ಹೋಗುವಾಗ ಅವ್ರಿಗೆ ಹೇಗೆ ಅನಿಸುತ್ತೆ, ಲೋನ್ಲಿನೆಸ್ ಫೀಲ್ ಆಗುತ್ತೋ ಅಥವಾ ಫ್ರೀಡಮ್ ಫೀಲ್ ಆಗುತ್ತೋ ನೋಡೋಣ. ಬನ್ನಿ, ಸಂಜಯ್ ಭಾನಿನಲ್ಲಿ ಸುಮಧುರವಾದ ಮಾಹಿತಿ ಹಾಡುಗಳು ಅತ್ಯಂತ ಅದ್ಭುತವಾಗಿದೆ, ಧನ್ಯವಾದಗಳು ಅಂತ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಟ್ಲಾಪುರದಿಂದ ಶ್ರೀಧರ್ ಪದ್ಮ ಪನ್ನಗಟ್ಟಿ ಅನಂತಕುಮಾರ್ ಅವರು ಧನ್ಯವಾದಗಳೊಂದಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ್. ನಿದ್ರಾಲೋಕದಲ್ಲಿ ಮುಳುಗಿ ಹೋಗಿದ್ದೆ, ಈಗ ಅಲ್ಲಿಂದ ಪುನಃ ವಾಪಸ್ ಜಾರಿ ವಾಸ್ತವಕ್ಕೆ ಬಂದಿದ್ದೇನೆ. ಸದ್ಯದಲ್ಲಿ ಈಗ ನನಗೆ ಸೋಲೋ ಟ್ರಿಪ್ ಆಗಿತ್ತು. ಸುಂದರ ಈ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಉಮೇಶ್ ಸಿರಿಗೆರೆಯವರ ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಸ್ವಾಗತ ನಿಮಗೂ ಕೂಡ. ಹಾಗೆ ಓಕೆ ಓಕೆ ಓಕೆ. ನಮಸ್ಕಾರ, ನಾನು ಸುಧೀಂದ್ರ ಅಂತ ಮಲ್ಲೇಶ್ವರಮಿಂದ. ನಾನು ಯಾವಾಗಲೂ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಆದರೆ ಟ್ರಿಪ್ಪನ್ನು ಪ್ಲ್ಯಾನ್ ಸ್ಲಿಪ್ ಆಗ್ತಾ ಇತ್ತು. ನೆಕ್ಸ್ಟ್ ಡೇ ನನ್ನ ಮನಸ್ಸಿನಿಂದ ಸ್ಲಿಪ್ ಆಗುತ್ತೆ. ಸೊ ನಾನು ಜೀವನದಲ್ಲಿ ಎಲ್ಲದಕ್ಕೂ ಆಕಸ್ಮಿಕ ಸಡನ್ ಕೇಳಿಸ್ಕೊಳ್ತೀನಿ. ಸೊ ಕೆಲವು ಸತಿ ಸ್ಲೋ, ಕೆಲವು ಸತಿ ಫಾಸ್ಟ್. ಅದಕ್ಕೆ ಜೀವನದಲ್ಲಿ ಒಂದು ಜೀವನವೇ ಒಂದು ಸೋಲೋ ಟ್ರಿಪ್ ಥರ ಇದೆ ಅಂತ ಅವ್ರು ಹೇಳ್ತಾರೆ. ಓಕೆ ಓಕೆ ಓಕೆ, ವೆರಿ ಫಿಲಾಸಫಿಕಲ್. ಪೂಜಾ ಗೋಪನಹಳ್ಳಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗದಿಂದ ಹೇಳ್ತೇನೆ. ನಮಸ್ಕಾರ ಸರ್, ಸೋಲೋ ಟ್ರಾವೆಲ್ ಮಾಡಿದಾಗ ಒಳ್ಳೆಯ ಅನುಭವ ಆಗುತ್ತದೆ. ನಾವು ಆಲಿಸುವಂಥ ಸಂಗೀತ, ನೋಡುವಂಥ ದೃಶ್ಯ ನಮ್ಮ ಜೀವನದಲ್ಲಿ ಜೀವನವನ್ನು ಬದಲಿಸ್ತಾ ಹೋಗುತ್ತೆ. ಹಾಗೆ ನಮ್ಮ ವ್ಯಕ್ತಿತ್ವದಲ್ಲಿ ಕೆಲವು ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ತು ಖಂಡಿತ ಅದು ಯಾವಾಗಲೂ ಸತ್ಯ ಅಂತ ಅನಿಸುತ್ತೆ ಕೂಡ, ಯಾಕೆಂದರೆ ಯಾವಾಗಲೂ ಹೋಗ್ತಾ ಇರ್ತೀನಿ. ಜೊತೆಗೆ ಎಲ್ಲರ ಜೊತೆ ಇದ್ದಾಗ ಆಗುವ ಅನುಭವಗಳು ಬೇರೆ ರೀತಿ, ನಾವು ಒಂಟಿಯಾಗಿ ಪ್ರಯಾಣ ಮಾಡುವಾಗ ಅನುಭವಗಳೇ ಅನುಭವಿಸಿದಾಗ ಆಗುವ ರೀತಿಯೇ ಬೇರೆ ಥರ ಇರುತ್ತೆ. ಅದು ನನ್ನ ಅನುಭವದ ಮಾತು ಅಂತ ಪೂಜಾ ಅವರು ಹೇಳ್ತಾರೆ. ವೆರಿ ವೆರಿ ನೈಸ್, ತುಂಬ ಚೆನ್ನಾಗಿ ಇದೆ ಸಂದೇಶ. ಸೊ ನಿಮಗೇನು ಅನಿಸುತ್ತೆ, ನೀವು ಸಂದೇಶವನ್ನು ಕಳಿಸ್ಬೋದು. 9:09:01:01:03 ಸಂದೇಶವನ್ನು ಕಳಿಸ್ಬೋದು. ಸ್ನೇಹಿತರೆ, ನಿಮಗೆ ಸೋಲೋ ಟ್ರಿಪ್ ಎಂಜಾಯ್ ಮಾಡ್ತೀರಾ ಅಥವಾ ಲೋನ್ಲಿನೆಸ್ ಫೀಲ್ ಆಗುತ್ತಾ ಕೇಳಿ. ಒಂದು ಅದ್ಭುತವಾಗಿರುವಂಥ ಗೀತೆ ಬಾಂಬೆ ಜಯಶ್ರೀಯವರ ಧ್ವನಿಯಲ್ಲಿ, ಆಲ್ವೇಸ್ ಹಾರ್ಟ್ ಥ್ರೋ ಅಂತ ಹೇಳ್ಬೋದು. ಪ್ರೀತಿಸೆ ಅಂತ ಪ್ರಾಣ ತಿನ್ನೋ ಈ ಗೀತೆ ನಿಮ್ಮೆಲ್ಲರಿಗಾಗಿ. ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆ ಕೇಳ್ತಾರೆ ಎಫ್ ಎಂ ರೈನ್ಬೋ.

ಅದ್ಭುತವಾಗಿರುವಂತಹ ಗೀತೆ ಎಲ್ಲ ಎಷ್ಟು ಸ್ಲೋ ಆಗಿ ತುಂಬ ಚೆನ್ನಾಗಿದೆ. ಅರ್ಮನ್ ಮಲಿಕ್ ಅವರ ಧ್ವನಿಯಲ್ಲಿ ಒಂದು ಒಳ್ಳೆ ಗೀತೆಯನ್ನು ಕೇಳ್ತಾ ಇದ್ರಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ಸ್ನೇಹಿತರೆ. ಸೊ ನಾವು ಸೋಲೋ ಟ್ರಿಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎರಡೂ ಒಂಥರ ಒಳ್ಳೆಯದು ಅಂತ ಹೇಳ್ತಾರೆ, ಸೋಲೋ ಟ್ರಿಪ್ ಇದ್ರೂ ಒಳ್ಳೆಯದು, ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹೋದ್ರೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕೃಷ್ಣ ಅವರು ಮಂತ್ರಾಲಯದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ಒಳ್ಳೊಳ್ಳೆ ಗೀತೆಗಳು. ಥ್ಯಾಂಕ್ ಯು ಪ್ರಶಾಂತ್ ಅಂತ ಅಮೃತ ರಮೇಶ್ ಅವರು ಹೇಳ್ತಾ ಇದ್ರೆ, ಉಮೇಶ್ ಅವರು ಹೇಳ್ತಿದ್ದಾರೆ, ಸೋಲೋ ಟ್ರಿಪ್ ಅನ್ನೋದು ನನಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ, ಜೊತೆಗೆ ಫ್ರೆಂಡ್ಸ್ ಜೊತೆಗೂ ನಾನು ಟ್ರಿಪ್ನ ಎಂಜಾಯ್ ಮಾಡ್ತೀನಿ ಅಂತ. ಅಲ್ಲೇ ಅಲ್ಲ, ಈ ಒಂದು ಕೂಲ್ ಕ್ಲೈಮೇಟ್ನಲ್ಲಿ ಈ ಥರ ಲಾಂಗ್ ಟ್ರಿಪ್ ಬಗ್ಗೆ ಕೇಳ್ತಿದ್ದೀರಲ್ಲ, ನನಗಂತೂ ಒಬ್ಬಳೆ ಟ್ರಾವೆಲ್ ಮಾಡೋದು ಇಷ್ಟ ಆಗಲ್ಲ. ನನ್ನ ಇಷ್ಟಪಡೋರ ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ತುಂಬ ಇಷ್ಟ, ಅದು ಯಾಕೋ ಕನಸಿನ ಮಾತಾಗೋಗ್ಬಿಟ್ಟಿದೆ ಅನಿಸುತ್ತೆ. ನನ್ನ ಇಷ್ಟ ಓಕೆ ಪಡೋರು ಜೊತೆಗೆ ನಾನು ಟ್ರಿಪ್ ಹೋಗಬೇಕು ಅಂತ ಅನಿಸುತ್ತೆ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ವೆರಿ ನೈಸ್, ಅದ್ಭುತವಾಗಿರುವಂಥ ಸಂದೇಶ. ಹಾಗೆ ನಮಸ್ಕಾರ ಎಲ್ಲ ಆಕಾಶವಾಣಿ ಎಲ್ಲ ಸಿಬ್ಬಂದಿಗೂ, ಶುಭ ಸಂಜೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಳ್ಳೊಳ್ಳೆ ಹಾಡುಗಳು ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ. ಒಂಟಿ ಪ್ರಯಾಣ ಅಷ್ಟೊಂದು ಸಂತೋಷ ಕೊಡಲ್ಲ ಸರ್, ಎಲ್ಲರ ಜೊತೆ ಟ್ರಿಪ್ ಮಾಡಿದ್ದಾರೆ ಅದು ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತೆ ಅಂತ ಬಾಲಣ್ಣ ತುಪ್ಪದೂರಿಂದ ಸಂದೇಶವನ್ನು ಕಳಿಸ್ತಾರೆ. ವೆರಿ ನೈಸ್. ಹಾಗೆ ಶುಭ ಸಂಜೆ ಮೆಚ್ಚಿನ ಆಕಾಶವಾಣಿಗೆ ಅಂತ ತೀರ್ಥೇಶ್ವರ ಚನ್ನಪಟ್ಟಣ ಇಂದ ಹೇಳ್ತಾ ಇದ್ದಾರೆ. ಜೊತೆಗೆ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ, ಚಿಂದಿ ಚಿತ್ರಾನ್ನ ಒಳ್ಳೊಳ್ಳೆ ಗೀತೆಗಳು ಅಂತ ಹೆಬ್ಬಾಳದ ರಮೇಶ್ ಅವರ ಸಂದೇಶ ಬಂದು

ತಲುಪಿದೆ. ಥ್ಯಾಂಕ್ ಯು ಸೋ ಮಚ್. ಸುಜಾತ ಅವರು ಹೇಳ್ತಾರೆ, ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಅದ್ಭುತವಾಗಿದೆ ಗೀತೆಗಳು. ಥ್ಯಾಂಕ್ ಯು ಪ್ರಶಾಂತ್ ಅವರೇ. ಜೊತೆಗೆ ನಾನು ಸೋಲೋ ಟ್ರಿಪ್ ಅಂತಂದರೆ ಆಫೀಸ್ಗೆ ಹೋಗೋದೇ ಒಂಥರ ಟ್ರಿಪ್ ಆಗೋಗ್ಬಿಟ್ಟಿದೆ ನನಗೆ ಅಂತ ಅವರು ಸಜೆಷನ್ ಕಳಿಸ್ತಾರೆ. ವೆರಿ ನೈಸ್. ಸೊ ನಿಮ್ಗೇನು ಅನಿಸುತ್ತೆ, ನಿಮಗೆ ಸೋಲೋ ಟ್ರಿಪ್ ಇಷ್ಟ ಆಗುತ್ತಾ ಅಥವಾ ಎಲ್ಲರೂ ಫ್ರೆಂಡ್ಸ್ ಜೊತೆ ಹೋಗೋದು ಇಷ್ಟ ಆಗುತ್ತಾ? ನೀವು ನನಗೆ ಸಂದೇಶವನ್ನು ಕಳಿಸ್ಬೋದು 9484901013ಗೆ ನಿಮ್ಮ ಸಂದೇಶ.

ಒಂಥರ ಇದು ನನಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದ್ಭುತವಾಗಿರುವಂತಹ ಗೀತೆ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ಕೇಳಿದ್ರೆ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ಎಫ್ ಎಂ ರೈನ್ಬೋದಲ್ಲಿ. ನಿಮ್ಮೆಲ್ಲರಿಗಾಗಿ ಎಫ್ ಎಂ ರೈನ್ಬೋದಲ್ಲಿ ಕೋಟಿ ಕುಂಬ 2 ಚಿತ್ರದ ಗೀತೆ ಮೂಡಿ ಬಂತು. ಒಬ್ಬರೇ ಪ್ರಯಾಣ ಮಾಡೋದು ಅಂತಂತಂದರೆ ಒಂಥರ ಇಷ್ಟನೇ, ಆದರೆ ಇದರಿಂದ ಸೂಕ್ತ ಅಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಎಚ್ಚರಿಕೆಯಿಂದ ಮುಂದೆ ಇರಬೇಕು ನಾವು, ಅದನ್ನು ನಾವು ತುಂಬ ಯೋಚನೆ ಮಾಡಬೇಕು ಅಂತ ಭಾಗ್ಯ ಅವರ ಸಂದೇಶ ಬಂದು ತಲುಪಿದೆ. ಎಸ್, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸಂದೇಶ ಇದು. ಯಾಕೆಂತಂದರೆ ಒಬ್ಬರೇ ಪ್ರಯಾಣ ಮಾಡುವಾಗ ಇಷ್ಟು ಎಚ್ಚರಿಕೆಯಿಂದ ಇದು ಕಮ್ಮಿನೇ ಅಂತಲೇ ಅವ್ರ ಮಾತಿನ ಅರ್ಥ ಆಗಿದೆ. ಜೊತೆಗೆ ಕೌಡ್ಲಿ ರವಿ ಅವರು ಅಂಜನಾನಗರದಿಂದ ಹೇಳ್ತಾರೆ, ಪ್ರಶಾಂತ್ ಅವರೇ, ಕಾರ್ಯಕ್ರಮ ಹಾಗೂ ವಿಷಯ ಚೆನ್ನಾಗಿದೆ. ಒಂಟಿ ಪ್ರವಾಸ ನನಗಂತೂ ಇಂತೂ ಸಾಧ್ಯ ಇಲ್ಲ. ಐ ಎಂಜಾಯ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಂತ ಹೇಳ್ತಾ ಗೀತೆಗಳು ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ಹಾಗೇ ನನಗೆ ಮನೆಯವರ ಜೊತೆ ಟ್ರಿಪ್ ಹೋಗೋದು ಅಂತಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಅನಂತಮೂರ್ತಿಯವರು ಶೃಂಗೇರಿಯಿಂದ ಹೇಳ್ತಾ ಇದ್ದರೆ, ಹೌದು ನಿಮಗೇನು ಇಷ್ಟ ಆಗುತ್ತೆ ಪ್ರಶಾಂತ್, ಫ್ಯಾಮಿಲಿ ಜೊತೆ ಟ್ರಿಪ್ ಆರ್ ಸೋಲೋ ಟ್ರಿಪ್ ಏನು ಹೇಳ್ತೀರಾ ಅಂತ ಪೂಜಾ ಅವ್ರು ಹೇಳ್ತೀರಿ. ಎಸ್, ಡೆಫಿನೆಟಾಗಿ ಹೇಳ್ತೀನಿ ಏನು ಅಂತ ಹೇಳಿ. ಹಾಗೇ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನಮ್ಮ ರೆಡ್ಡಿಂಗ್ 474 ಸಂದೇಶ ಬಂದಿದ್ದರೆ, ಪಾಂಡವಪುರ ಹರಳಹಟ್ಟಿ ಪುಟ್ಟರಾಜು ಅವರು ಹೇಳ್ತೀರಿ, ಸೋಲೋ ಟ್ರಿಪ್ಗಿಂತ ಕುಟುಂಬ ಸಮೇತರಾಗಿ ಹೋಗೋದು ತುಂಬಾ ಇಷ್ಟ. ಯಾಕೆಂದರೆ ಕುಟುಂಬ ಸದಸ್ಯರೊಡನೆ ಪ್ರವಾಸಕ್ಕೆ ಹೊರಟಾಗ ಪ್ರವಾಸದಲ್ಲಿ ಸಿಗುವ ಆನಂದ ಹಾಗೂ ಖುಷಿ ಸಂಗತಿನೇ ಬೇರೆ. ಅಂದ ಹಾಗೆ ಕಾರ್ಯಕ್ರಮದಲ್ಲಿ ತುಂಬ ಒಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತೀರೋ, ಥ್ಯಾಂಕ್ ಯು ಸೋ ಮಚ್. ಜೊತೆಯಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ, ನಂಬರ್ ಎಂಡಿಂಗ್ 781 ಸಂದೇಶ ಬಂದಿದೆ. ಸ್ನೇಹಿತರವ್ರ ಹೆಸರನ್ನು ಕಳಿಸಿಲ್ಲ. ಅವರು ಹೇಳ್ತಿದ್ದಾರೆ, ನನಗಂತೂ ಸೋಲೋ ಟ್ರಿಪ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮಗೇನು ಇಷ್ಟ ಅಂತ ನನಗೆ ಕೇಳ್ತಿದ್ದಾರೆ. ಎಸ್, ನನಗೆ ತುಂಬ ಇಷ್ಟ ಆಗೋದು ಏನಪ್ಪ ಅಂತಂದರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹೋಗೋದೇ ಇಷ್ಟ ಆಗುತ್ತೆ. ಆದರೆ ಒಂದೊಂದು ಸರಿ ಕೆಲಸದ ಮೇಲೆ ಸೋಲೋ ಟ್ರಿಪ್ ಹಾಗೆ ಆಗ್ತಾಯಿರುತ್ತೆ. ಸೊ ಎರಡನ್ನೂ ಎಂಜಾಯ್ ಮಾಡ್ತೀನಿ. ಯಾವುದು ಹೇಗೆ ನಾವು ಹೋಗೋ ದಿಕ್ಕಿನ ಮೇಲೆ, ದಾರಿಯ ಮೇಲೆ ಮತ್ತು ಕೆಲಸದ ಮೇಲೆ ಅಂತ ಅಂದ್ಕೊಳ್ತಾ ಸಂದೇಶವನ್ನು ಕಳಿಸಿರುವಂಥ ಎಲ್ಲ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಒಂದು ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೂರ್ಯ ದಿ ಗ್ರೇಟ್ ಚಿತ್ರದ ಗೀತೆ ಕೇಳಿ ಎಂಜಾಯ್ ಮಾಡಿ. ಎಫ್ ಎಂ ರೈನ್ಬೋ 101.3 MHz. 6:05 ಸರಿಯಾಗಿ ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ಸ್ನೇಹಿತರೆ. 6:10 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಕೇಳಿದ್ದೀರಿ, ಕೇಳ್ತಾರೆ ಎಫ್ ಎಂ ರೈನ್ಬೋ 101.3 MHz. ಸಂದೇಶವನ್ನು ಕಳಿಸಿರುವಂಥ ಎಲ್ಲ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 6:11:05 ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ
2: ಆಕಾಶವಾಣಿ.
3: ಆಯಿಸು ಕನ್ನಡ ಡಿಮ್ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಧ್ವನಿ ಯಾರದು? ಇವತ್ತಿನ ಧ್ವನಿ ವೀಣೆಯಂತಹುದು. ಕರುನಾಡ ವೀಣಾ ವಾದಕರನ್ನ ಹೆಸರಿಸಿ ಅಂದ್ರೆ ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಹೆಸರು ಬಂದೇ ಬರುತ್ತೆ. 1943 ಗಾಯನ ಸಮಾಜದಲ್ಲಿ ಮೊದಲ ಕಚೇರಿಯನ್ನ ಕೊಟ್ಟವರು. ಆಕಾಶವಾಣಿಯಲ್ಲಿ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿದವರು, ಸಂಗೀತ ಸಂಯೋಜಕರಾಗಿ, ಕಲಾವಿದರಾಗಿ ಕರ್ನಾಟಕದ ಹಾಗೆ ಭಾರತೀಯ ಸಂಗೀತಕ್ಕೆ ಅವರ ಕೊಡುಗೆ ಮಹತ್ವದ್ದು. ಅವರು ತಮ್ಮ ಕಲಾ ಜೀವನದ ಕುರಿತು ಮಾತಾಡಿದ್ದಾರೆ.
5: ತ್ಯಾಗರಾಜರದು ಕೆಲವು ದೀಕ್ಷಿತ ಕೀರ್ತನೆಗಳು ಸ್ವಲ್ಪ ಸುಲಭವಾಗಿ ಒಂದು ಕೇಳ್ಮೆ ಮೇಲೆ ಹಾಡುವಂತ ರಚನೆಗಳು ಇದೆ, ಅದನ್ನ ಹುಡುಕಿ ತೆಗಿಬೇಕು. ಅದನ್ನ ಹೇಳ್ಕೊಡೋದ್ರಿಂದ ಮನಸ್ಸಿಗೆ ರಂಜನೆಯಾಗಿ ತಾನಾಗಿ ಹಾಡ್ಕೊಳಕ್ ಆಗುತ್ತೆ. ನಮ್ಮ ತ್ಯಾಗರಾಜರ ಮಿಂಚುವಾರೆಯವರ ಇದೆಲ್ಲ ಗಮಕನೇ ಇಲ್ಲದೆ ಸುಲಭವಾಗಿ ಹೇಳ್ಕೊಟ್ರೆ ಹಾಡ್ಬೋದು ಎಲ್ಲರೂ ಯಾರು ಬೇಕಾದ್ರೂ. ಅದರಿಂದ ಸ್ವಲ್ಪ ಸಂಗೀತದಲ್ಲಿ ಅಭಿರುಚಿ ಹುಟ್ಟಿ ನಾನು ಕಲಿಬಹುದು ಅನ್ನೋ ಒಂದು ಅವ್ರಿಗೆ ಆತ್ಮವಿಶ್ವಾಸ ಬರುತ್ತೆ. ಆಮೇಲೆ ಅದು ಬಂದ ಮೇಲೆ ಸ್ವಲ್ಪ ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಅದನ್ನ ಹೇಳಿಕೊಟ್ರೆ ಅವರಿಗೆ ಮನಸ್ಸಿಗೆ ಅದನ್ನ ಸ್ವಲ್ಪ ತಾಳ್ಮೆಯಿಂದ ಕಲಿತಾರೆ ಅಂತ ಕಾಣುತ್ತೆ. ಈ ದೀಕ್ಷಿತರ ಕೀರ್ತನೆ ಬುದ್ಧಿ ಕುಶಲತೆ ಜಾಸ್ತಿ. ದೊಡ್ಡ ವಿದ್ವಾಂಸರು ಹಾಡೋ ಕಷ್ಟವಾದ ಕೀರ್ತನೆಗಳು ಇದೆ, ಕಲಿಯೋರು ಸುಲಭವಾಗಿ ಹಾಡುವಂತ ಕೀರ್ತನೆಗಳು ಇದೆ. ಒಟ್ಟಿನಲ್ಲಿ ಅದು ಹೃದಯ ಪ್ರಾಧಾನ್ಯತೆ ಜಾಸ್ತಿ. ಸಂಗೀತದಲ್ಲಿ ಸ್ವಲ್ಪ ಒಳ್ಳೆ ಪರಿಣತನಾಗಿದ್ರೇನೆ ಆ ರಾಗದ ಅವರ ಗಮಕಗಳು, ಅವರ ರಾಗಭಾವ, ಆ ಸಾಹಿತ್ಯ ಉಚ್ಚಾರಣೆ ಇದೆಲ್ಲ ಹಾಡ್ಬೋದು. ಭಾರತೀಯ ಸಂಗೀತ ಅಂದ್ರೆ ಹಿಂದೂಸ್ತಾನಿ ಸಂಗೀತನೆ ಅಂತ ಅವ್ರಿಗೆ ತಿಳ್ಕೊಂಡಿರೋದು ಅಂತ ಅದು ಸ್ವಲ್ಪ ಮಟ್ಟಿಗೆ ಆಗಿದೆ. ಕಾರಣ ಕರ್ನಾಟಕ ಸಂಗೀತ ಪ್ರಪಂಚದಿಂದ ಹೆಚ್ಚು ಹೆಚ್ಚಾಗಿ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇದ್ರಿಂದ ಹಾಗಾಯ್ತು ಅಂತ ಕಾಣುತ್ತೆ. ಈಚೀಚೆಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಸಂಗೀತ ವಿದ್ವಾಂಸರು ಹೋಗ್ತಾ ಇದ್ದಾರೆ. ಅಲ್ಲಿ ಬಂದು ಕೇಳೋರು ಭಾರತೀಯರೇ ಜಾಸ್ತಿ. ಕೆಲವು ಯೂನಿವರ್ಸಿಟಿಗಳಲ್ಲಿ, ಕೆಲವು ದೊಡ್ಡ ಪಟ್ಟಣಗಳಲ್ಲಿ ಪಾಶ್ಚಾತ್ಯರು ಬಂದು ಕೇಳ್ತಾರೆ.
6: ಕರ್ನಾಟಕ ಸಂಗೀತದ ಬಗ್ಗೆ ಅಲ್ಲಿನ ಜನಕ್ಕೆ ಆಸಕ್ತಿ ಅಭಿರುಚಿ ಅಷ್ಟಕ್ಕಷ್ಟೇ. ಸಂಗೀತ ಸಭೆಗಳಿಗೆ ಬರೋರೆಲ್ಲ ನಮ್ಮ ಭಾರತೀಯರೇ ಹೊರತು ವಿದೇಶಿಯರು ಬಹಳ ಅಪರೂಪ. ಭಾರತೀಯ ಸಂಗೀತ ಅಂತಂದ್ರೆ ಅವರ ಕಣ್ಮುಂದೆ ನಿಲ್ಲೋದು ಪಂಡಿತ್ ರವಿಶಂಕರ್ ಅವರ ಸಿತಾರವಾದನ ಮಾತ್ರ ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ನೀವು ಹೊರದೇಶಗಳಲ್ಲಿ ಸಂಚಾರ ಮಾಡಿ ಬಂದಿದ್ದೀರಿ, ನಿಮ್ಮ ಅನುಭವದಲ್ಲಿ ಏನ್ ಕಂಡು ಬಂದಿತ್ತು ಅಂತ ಕೇಳ್ಬೋದೇ?
5: ಅದು ಸ್ವಲ್ಪ ಮಟ್ಟಿಗೆ ನೀವು ಹೇಳಿದ್ರಲ್ಲ, ಭಾರತೀಯ ಸಂಗೀತ ಅಂದ್ರೆ ಹಿಂದೂಸ್ತಾನಿ ಸಂಗೀತನೆ ಅಂತ ಅವ್ರಿಗೆ ತಿಳ್ಕೊಂಡಿರೋದು ಅಂತ ಅದು ಸ್ವಲ್ಪ ಮಟ್ಟಿಗೆ ಆಗಿದೆ. ಕಾರಣ ಕರ್ನಾಟಕ ಸಂಗೀತ ಪ್ರಪಂಚದಿಂದ ಹೆಚ್ಚು ಹೆಚ್ಚಾಗಿ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇದ್ರಿಂದ ಹಾಗಾಯ್ತು ಅಂತ ಕಾಣುತ್ತೆ. ಈಚೀಚೆಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಸಂಗೀತ ವಿದ್ವಾಂಸರು ಹೋಗ್ತಾ ಇದ್ದಾರೆ. ಅಲ್ಲಿ ನನ್ನ ಅನುಭವದಲ್ಲಿ ಅಲ್ಲಿ ಬಂದು ಕೇಳೋರು ಭಾರತೀಯರೇ ಜಾಸ್ತಿ. ಕೆಲವು ಯೂನಿವರ್ಸಿಟಿಗಳಲ್ಲಿ, ಕೆಲವು ದೊಡ್ಡ ಪಟ್ಟಣಗಳಲ್ಲಿ ಪಾಶ್ಚಾತ್ಯರು ಬಂದು ಕೇಳ್ತಾರೆ. ನಮ್ಮ ಭಾರತೀಯರು ಕೇಳೋದ್ರಲ್ಲಿ ಏನ್ ವಿಶೇಷ, ಇಲ್ಲಿ ಹೇಗೆ ಕೇಳ್ತಾರೋ ಅಲ್ಲಿ ಅಲ್ಲಿ ಸ್ವಲ್ಪ ಅಲ್ಲಿ ಕುತೂಹಲ ಜಾಸ್ತಿ. ಯಾಕೆಂದ್ರೆ ಇಷ್ಟು ಅಪರೂಪ ಅಷ್ಟೇ, ಅದರಲ್ಲಿ ನಮ್ಗೇನು ಒಂದು ಒಂದು ಅನುಭವ ಉಂಟಾಗುವುದಿಲ್ಲ. ಚೆನ್ನಾಗಿ ಕೇಳ್ತಾರೆ. ಇವ ಅಮೆರಿಕನ್ಸ್ ಅಲ್ಲಿ ಜನಗಳು, ಅಲ್ಲಿ ಜನಗಳು ಬಂದು ಕೇಳ್ತಾರಲ್ಲ, ಅವ್ರಿಗೆ ವಾದ್ಯ ಸಂಗೀತದಲ್ಲಿ ಬಹಳ ಕುತೂಹಲ ಜಾಸ್ತಿ. ವೀಣೆ, ಮೃದಂಗ ಇತ್ಯಾದಿ, ನಾಗಸ್ವರ, ಘಟ ಇದರಲ್ಲೆಲ್ಲ ನಮ್ಮ ಭಾರತೀಯ ದೇಶದ ವಾದ್ಯಗಳನ್ನ ಕಂಡ್ರೆ ಅವ್ರಿಗೆ ಕುತೂಹಲ ಜಾಸ್ತಿ.
4: ರತ್ನ ಭಂಡಾರದ ಇವತ್ತಿನ ಧ್ವನಿ ಶ್ರೇಷ್ಠ ವೀಣಾ ವಿದ್ವಾಂಸರಾದ ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
1: ಇದುವರೆಗೂ ಕೇಳಿದ್ರಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಸಮಯ ಇದೆ 6:30 ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ. ಇದು ಕನ್ನಡ ಕಾಮರಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. 6:30 ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಗೊತ್ತು, ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಮನಸ್ಸಿನ ಮಾತು, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಈ ಒಂದು 10 ನಿಮಿಷದ ಕಾಲಾವಧಿಯಲ್ಲಿ ನಾವು ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಂದಿನ ವಿಷಯ ಏನು ಅಂತ ಗೊತ್ತಾ? ಇದೊಂದು ಚಿಕ್ಕ ಪದ, ಆದರೆ ಬದುಕನ್ನೇ ಹಿಡಿದಿಡುವಂತಹ ಶಕ್ತಿ ಈ ಒಂದು ಪದಕ್ಕೆ ಇದೆ. ಯಾವ ಪದದ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾ? ಅದೇ ನಂಬಿಕೆ. ಮೊಬೈಲ್ಗೆ ನೆಟ್ ಇಲ್ದಿದ್ರೂ ಬದುಕಬಹುದು, ಆದರೆ ಜೀವನಕ್ಕೆ ನಂಬಿಕೆ ಇಲ್ಲದೆ ಹೋದರೆ ಮುಂದೆ ಸಾಗೋದೇ ಕಷ್ಟ ಆಗೋಗುತ್ತೆ. ನಂಬಿಕೆ ಅಂದರೆ ಏನು? ಅದೇನಂತಂದರೆ ನಾವು ಅಂದ್ಕೊಳ್ಳೋದು ಹೇಗೆ ಗೊತ್ತಾ? ಕತ್ತಲೆ ಕೋಣೆಯಲ್ಲಿ ದೂರದಲ್ಲಿ ಕಾಣುವ ಒಂದು ಸಣ್ಣ ಬೆಳಕಿದ್ರೂ ಅದೊಂದು ನಂಬಿಕೆ. ಏನಂತೀರ ಸ್ನೇಹಿತರೆ? ಮಳೆನೇ ಬಾರದೇ ಇರುವಂತಹ ಒಣಗಿದ ಭೂಮಿಯಲ್ಲೋ ನಾಳೆ ಮೋಡ ಕಟ್ಟಬಹುದು, ಮಳೆ ಆಗಬಹುದು, ಮಳೆ ಬರಬಹುದು ಅಂತ ಕಾಯುವ ರೈತನ ಮನಸ್ಸು, ಅದೇ ನಂಬಿಕೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೂ ಮುಂದಿನ ಸಲ ನಾನು ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ನ ತಗೊಳ್ತೀನಿ ಅನ್ನೋ ವಿದ್ಯಾರ್ಥಿಯ ಧೈರ್ಯ, ಅದೂ ಒಂದು ನಂಬಿಕೆ. ಏನಂತೀರಾ?

ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಪರಿಸ್ಥಿತಿಗಳು ಕೂಡ ಕೈ ಕೊಟ್ಬಿಡುತ್ತೆ, ಕನಸುಗಳು ಅರ್ಧದಲ್ಲೇ ನಿಂತು ಹೋಗುತ್ತೆ, ನಮ್ಮ ಕೆಲಸವು ನಮ್ಮ ದಿನದಿಂದ ದಿನ ನಾವು ಪಡುವಂತಹ ಕಷ್ಟ ಕೂಡ ವ್ಯರ್ಥ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಆದರೆ ನಮ್ಮ ಮೇಲೆ ನಮಗೆ ಇರುವ ನಂಬಿಕೆ ಮಾತ್ರ ನಮ್ಮನ್ನು ಮತ್ತೆ ಬಡದಿರಿಸುತ್ತೆ. ಸಮಯ ಬೇಕು, ಸಹನೆ ಬೇಕು, ಅದರ ಮಧ್ಯೆ ಉಳಿಯೋದು ಉಳಿಸೋದು ಒಂದೇ, ಅದು ನಂಬಿಕೆ. ಇವತ್ತು ನೀವು ಎಷ್ಟು ಸೋತಿದ್ರು, ಎಷ್ಟು ಬೇಸರದಲ್ಲಿದ್ದರು, ಒಂದು ಮಾತು ನಾವು ನೆನಪಿಟ್ಕೋಣ, ಇಂದೂ ಕಳೆಯುತ್ತದೆ, ಈ ಸಮಯವೂ ಕಳೆದು ಹೋಗುತ್ತದೆ. ಯಾಕೆಂದರೆ ಪ್ರತಿ ಕತ್ತಲೆಯ ನಂತರ ಬೆಳಕು ಬಂದೇ ಬರಬೇಕು, ಬಂದೇ ಬರುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ದಿನದಲ್ಲಿ ನಿಮ್ಮ ಮೇಲಿನ ನಂಬಿಕೆಯನ್ನು, ನಮ್ಮ ಮೇಲಿನ ನಂಬಿಕೆಯನ್ನು ಯಾರ ಮಾತಿಗೂ ಯಾವ ಸಂದರ್ಭದಲ್ಲೂ ನಾವು ಕಳ್ಕೊಳ್ಳೇಬಾರದು. ಯಾಕಂದರೆ ಜೀವನದ ದೊಡ್ಡ ಮ್ಯಾಜಿಕ್ ಏನಂದರೆ ಅದು ನಂಬಿಕೆನೆ. ಇವತ್ತಿನ ಈ ಒಂದು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ನಂಬಿಕೆ ಬಗ್ಗೆ. ಮತ್ತೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು, FM ರೈನ್ಬೋ 101.3 MHz.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಬೆಂಗಳೂರಿನಲ್ಲಿ 5 ಕಮಿಷನರೇಟ್ಗಳ ಸ್ಥಾಪನೆ, ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ. ಹಾಲಿನ ದರ ಏರಿಕೆ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ, ಪರಿಷತ್ ಚುನಾವಣೆ ಬಳಿಕ ಘೋಷಣೆ. ಜಾಗತಿಕ ವಾಯ್ಸ್ ಎಐ ಸಂಸ್ಥೆ ಎಲೆವೆನ್ ಲ್ಯಾಬ್ಸ್ ಇಂಕ್ ಜೊತೆ ರಾಜ್ಯ ಸರ್ಕಾರ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ. ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ತಂಡದಿಂದ ಬರ ಅಧ್ಯಯನ, ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಅವಲೋಕನ. ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಬೆಂಗಳೂರು ನಗರ ಪೊಲೀಸ್ ವ್ಯವಸ್ಥೆಯ ಪುನರ್ ಸಂಘಟನೆಗೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. 5 ಪ್ರತ್ಯೇಕ ಕಮಿಷನರೇಟ್ಗಳ ರಚನೆ ಹಾಗೂ 1022 ಹೊಸ ಹುದ್ದೆಗಳ ಸೃಜನೆ ಕುರಿತಂತೆ ಅನುಮೋದನೆ ದೊರೆತಿದೆ. ಪ್ರಸ್ತುತ ಇರುವ ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಮುಖ್ಯ ಪೊಲೀಸ್ ಆಯುಕ್ತರು ಎಂದು ಹಾಗೂ ಜಂಟಿ ಅಥವಾ ಅಪರ ಪೊಲೀಸ್ ಆಯುಕ್ತರನ್ನು ಪೊಲೀಸ್ ಆಯುಕ್ತರು ಎಂದು ಮರುನಾಮಕರಣಕ್ಕೆ ನಿರ್ದೇಶಿಸಲಾಗಿದೆ. ಇದೇ ವೇಳೆ ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ 2022 ವಿಧೇಯಕ ಹಿಂಪಡೆಯಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ 9600 ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಶೇಕಡ 25% ಸಹಾಯಧನದಲ್ಲಿ ಮಿಶ್ರತಳಿ ಹಸು, ಸುಧಾರಿತ ಎಮ್ಮೆ ಖರೀದಿಸಲು ಪ್ರೋತ್ಸಾಹಧನ ನೀಡುವ ಕುರಿತಂತೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಾಲಿನ ದರ ಏರಿಕೆ ಕುರಿತಂತೆಯೂ ಪ್ರಮುಖವಾಗಿ ಚರ್ಚೆ ನಡೆಸಲಾಗಿದೆ. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಶುಸಂಗೋಪನಾ ಸಚಿವ ಪುಟ್ಟರಂಗ ಶೆಟ್ಟಿ, ಹಾಲಿನ ದರ ಹೆಚ್ಚಳ ಕುರಿತಂತೆ ನಿರ್ಣಯ ಕೈಗೊಂಡಿದ್ದು ಮುಖ್ಯಮಂತ್ರಿ ವಿವೇಚನೆಗೆ ಬಿಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಚುನಾವಣೆ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯ ಸರ್ಕಾರ ಇಂದು ಜಾಗತಿಕ ವಾಯ್ಸ್ ಎಐ ಸಂಸ್ಥೆಯಾದ ಎಲೆವೆನ್ ಲ್ಯಾಬ್ ಇಂಕ್ ಜೊತೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಜವಾಬ್ದಾರಿಯುತ ಕೃತಕ ಬುದ್ದಿಮತ್ತೆ ಬಳಕೆ, ನಾಗರಿಕ ಸೇವೆಗಳು ಮತ್ತು ಸಾಮಾಜಿಕ ಒಳಿತಿಗಾಗಿ ವಾಯ್ಸ್ ಎಐನ ಸಾಧ್ಯತೆಗಳನ್ನು ಅನ್ವೇಷಿಸುವುದು ಈ ಸಹಭಾಗಿತ್ವದ ಉದ್ದೇಶವಾಗಿದೆ. ಬಳಿಕ ಮಾತನಾಡಿದ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಧ್ವನಿ ಕೃತಕ ಬುದ್ದಿಮತ್ತೆ ಸರ್ಕಾರವನ್ನು ಇನ್ನಷ್ಟು ಸುಲಭವಾಗಿ ತಲುಪುವಂತೆ ಹಾಗೂ ನಾಗರಿಕ ಕೇಂದ್ರಿತವಾಗಿಸುವ ಅವಕಾಶವನ್ನು ಒದಗಿಸಲಿದೆ ಎಂದು ತಿಳಿಸಿದ್ದಾರೆ. ಮಾತನಾಡುವ ಸಾಮರ್ಥ್ಯ ಕಳೆದುಕೊಂಡವರಿಗೆ ತಮ್ಮದೇ ಧ್ವನಿಯಲ್ಲಿ ಮತ್ತೆ ಸಂವಾದ ನಡೆಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ.

0: ಜಲಾಶಯಗಳ ಮೇಲಿನ ಪರಿಣಾಮ, ಕುಡಿಯುವ ನೀರಿನ ಲಭ್ಯತೆ ಹಾಗೂ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಕೇಂದ್ರ ತಂಡ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿತು. ಬಳಿಕ ಕೆಆರ್ಎಸ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣದಲ್ಲಿ ಗಣನೀಯ ಕೊರತೆಯಾಗಿದ್ದು, ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆಗಳು ಹಾಗೂ ಬೆಳೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ನೀರಾವರಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಮಾತನಾಡಿ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುಮಾರು 18.85 ಲಕ್ಷ ಎಕರೆ ಪ್ರದೇಶವಿದ್ದು, ಕೃಷಿ ಚಟುವಟಿಕೆಗಳಿಗೆ ಕಾವೇರಿ ನೀರು ಪ್ರಮುಖ ಆಧಾರವಾಗಿದೆ. ಬೆಂಗಳೂರು, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಪ್ರದೇಶಗಳ ಕುಡಿಯುವ ನೀರಿನ ಯೋಜನೆಗಳಿಗೂ ಕಾವೇರಿ ಜಲಮೂಲ ಪ್ರಮುಖವಾಗಿದೆ. ಪ್ರಸ್ತುತ ಜಲಾಶಯಗಳಲ್ಲಿರುವ ನೀರಿನ ಸಂಗ್ರಹ ಹಾಗೂ ಮುಂದಿನ ದಿನಗಳ ಅಗತ್ಯವನ್ನು ಗಮನಿಸಿದರೆ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಸವಾಲಾಗಿದೆ ಎಂದು ಕೇಂದ್ರ ಬರ ಅಧ್ಯಯನ ತಂಡದ ಗಮನ ಸೆಳೆದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಗೆಲ್ಲಲು ಚುನಾವಣಾ ಆಯೋಗ ಬಳಸಿಕೊಂಡು ಮತಪಟ್ಟಿ ತಿರುಚಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಮತಗಳಿಗೆ ರಕ್ಷಣೆ ನೀಡುವ ಜವಾಬ್ದಾರಿ ತಮ್ಮದು ಎಂದು ತಿಳಿಸಿದ್ದಾರೆ. ದೇಶದಲ್ಲಿ ರಾಹುಲ್ ಗಾಂಧಿ ಹಾಗೂ ತಮ್ಮ ಧ್ವನಿ ಹತ್ತಿಕ್ಕಲು ಸಾಧ್ಯವಿಲ್ಲವೆಂದು ಅವರು ಹೇಳಿದ್ದಾರೆ. ಚುನಾವಣಾ ಆಯೋಗ ಮತಪಟ್ಟಿಯಿಂದ ಹೊರಗುಳಿದವರಿಗೆ ತಮ್ಮ ಹಕ್ಕು ಪಡೆಯಲು ನಮೂನೆ 6 ಅರ್ಜಿ ಸಲ್ಲಿಸುವ ಅವಕಾಶ ನೀಡಿದೆ. ಇದಕ್ಕಾಗಿ ವಿಶೇಷ ಅಭಿಯಾನ ನಡೆಸಲು ಸೂಚಿಸಿದ್ದು, ಇದು ರಾಜ್ಯಕ್ಕೆ ಸಿಕ್ಕ ಜಯ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಠಾಣೆಗಳಾಗಿ ಮಾರ್ಪಟ್ಟಿವೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಲೋಕಭವನದಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಕಾರ್ಯಕರ್ತರ ವಿರುದ್ದ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸುವ ಮೂಲಕ ಸರ್ಕಾರ ಅವರನ್ನು ಗುರಿಯಾಗಿರಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ರಾಜ್ಯ ಸರ್ಕಾರ ಜನರ ಮನಸ್ಸಿನಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ. 370ನೇ ವಿಧಿಯು ಜಮ್ಮು ಕಾಶ್ಮೀರದಲ್ಲಿ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019 ಆಗಸ್ಟ್ 5 ಸಂವಿಧಾನದ 370 ವಿಧಿ ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಗಿತ್ತು. ಈ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ 2 ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿತ್ತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯೋಜನೆ ಸಿದ್ದಪಡಿಸಿತ್ತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024 ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿದೇಶಗಳಿಂದ ಆಗಮಿಸಿದ್ದ ಪ್ರಯಾಣಿಕರಿಂದ 4.85 ಕೋಟಿ ರೂಪಾಯಿ ಮೌಲ್ಯದ ಒಟ್ಟು 67 ಕೆಜಿ ಮಾದಕ ವಸ್ತುಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳ ವಿರುದ್ಧ ಮಾದಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಮೈಸೂರು ದಸರಾ ಮಹೋತ್ಸವ 2026 ಹಿನ್ನೆಲೆಯಲ್ಲಿ ಇದೇ 14-19 4 ದಿನಗಳ ಕಾಲ ಯೋಗ ದಸರಾ ನಡೆಯಲಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಯೋಗ ದಸರಾ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಯೋಗ ದಸರಾ ಉಪವಿಶೇಷಾಧಿಕಾರಿ ರಮ್ಯಾ ತಿಳಿಸಿದ್ದಾರೆ. ಇದೇ ವೇದಿಕೆಯಲ್ಲಿ 1 ದಿನದ ಯೋಗ ವೈಜ್ಞಾನಿಕ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದರೂ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸದ ಕಾರಣ ಅಭಿವೃದ್ಧಿ ಯೋಜನೆಗಳು ಮರೀಚಿಕೆಯಾಗಿವೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ದೂರಿದ್ದಾರೆ. ರಾಷ್ಟೀಯ ಹೆದ್ದಾರಿ 75 ಕಾಮಗಾರಿ ವಿಳಂಬವಾಗುತ್ತಿದ್ದು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಪ್ರಸಕ್ತ ಸಾಲಿನ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 8,343 ರೂಪಾಯಿ ನಿಗದಿಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾ

ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಜಿಎಸ್ಟಿ ಮಂಡಳಿ ಸಭೆ ಇದೇ 8ರಂದು ನಡೆಯಲಿದೆ. ರಾಜ್ಯದ ಪರವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಬಾರಿ ಸಭೆಯಲ್ಲಿ ಪಾಲ್ಗೊಳ್ಳಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಈಗಾಗಲೇ ನವದೆಹಲಿಯಲ್ಲಿ ಇರುವ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ 5 ಕಮಿಷನರೇಟ್ಗಳ ಸ್ಥಾಪನೆ, ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ. ಹಾಲಿನ ದರ ಏರಿಕೆ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ, ಪರಿಷತ್ ಚುನಾವಣೆ ಬಳಿಕ ಘೋಷಣೆ. ಜಾಗತಿಕ ವಾಯ್ಸ್ ಎಐ ಸಂಸ್ಥೆ ಎಲೆವನ್ ಲ್ಯಾಬ್ಸ್ ಇಂಕ್ ಜೊತೆ ರಾಜ್ಯ ಸರ್ಕಾರ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ. ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ತಂಡದಿಂದ ಬರ ಅಧ್ಯಯನ, ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಅವಲೋಕನ. ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಗಂಟೆಗೆ.

ಏನಿವತ್ತಿನ ವಿಶೇಷ? ಒಳ್ಳೆ ಗೀತೆ ಅಲ್ಲ, ಕೇಳಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಸಂಸತ್ ಸುರಭಿ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. 6:55 ಸ್ಟುಡಿಯೋ ಕ್ಲಾಕ್ ನೋಡೋದಕ್ಕೆ ಖುಷಿಯಾಗುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. 6:55 ಅಂತ ಹೇಳಿ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಹೌದು, ಖಂಡಿತ ನಮ್ಮ ಎಫ್ ಎಂ ರೈನ್ಬೋ ಈವ್ನಿಂಗ್ ಡ್ರೈವ್ ಟೈಮಲ್ಲಿ ನಾವು ಹಾಗೆ ಮಾತಾಡ್ತಾ ಯಾವ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಇವತ್ತು ಅಂತಂದರೆ, ಹಾಗೆ ಲೀಜರ್ಲಿ ಹಾಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತಂದರೆ ಪಾಸ್ಟ್ ಟೈಮ್ ಹ್ಯಾಬಿಟ್ಸ್ ಅಂದರೆ ಏನಿದೆ, ಪ್ರಪಂಚದಲ್ಲಿ 10 ಪಾಸ್ಟ್ ಟೈಮ್ ಹ್ಯಾಬಿಟ್ಸ್ ಏನಿದೆ ಜನಗಳಿಗೆ, ಅದನ್ನು ನಾವು ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಕೆಲಸ, ಓದು, ಜವಾಬ್ದಾರಿಗಳ ನಡುವೆ ನಮ್ಮ ಫ್ರೀ ಟೈಮನ್ನು ನಾವು ಹೇಗೆ ಕಳೀತೀವಿ, ಇದು ಬರೀ ಟೈಮ್ ಪಾಸ್ ಅಲ್ಲ, ಅದು ನಮ್ಮ ಲೈಫ್ ಸ್ಟೈಲ್ನ ಒಂದು ರಿಫ್ಲೆಕ್ಷನ್ ಕೂಡ. ಹೌದು. ಸೊ ಮೊದಲನೇದಾಗಿ ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ, ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕಲ್ಲ, ಪ್ರಪಂಚ ಗೆಲ್ಬೋದು ಅನ್ನೋ ಇದರಲ್ಲಿರ್ತೀವಿ. ಸೊ OTT ಮತ್ತು ಎಲ್ಲ ಆನ್ಲೈನ್ ಸ್ಟ್ರೀಮಿಂಗಲ್ಲಿ ಬಹಳಷ್ಟು ಜನ ಅಂದರೆ ಟೈಮ್ನ ತೊಡಗಿಸ್ಕೊಳ್ತಾರಂತೆ. ಒಂದು ಎಪಿಸೋಡ್ ಮಾತ್ರ ನೋಡ್ತೀನಿ ಅಂತ ಶುರು ಮಾಡಿದ್ರೆ, ಹಾಗೆ ಸೀರೀಸಲ್ಲಿ 1, 2, 3, 4 ಹಾಗೆ ಮುಂದಿನ ಎಪಿಸೋಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇದು ಎಂಟರ್ಟೈನ್ಮೆಂಟ್ ನಮ್ಮ ಕೈಯಲ್ಲಿರುವಂತಹ ಸ್ಮಾರ್ಟ್ಫೋನಲ್ಲೇ ಇದೆ. ಆದರೂ ಬಹಳಷ್ಟು ಜನ ಇಷ್ಟಪಡುವಂಥದ್ದು ಯಾವುದು ಗೊತ್ತಾ? ಓದಿನ ಲೋಕ, ರೀಡಿಂಗ್. ಬುಕ್ಸ್ ಆಗಿರಲಿ, ಬ್ಲಾಗ್ಸ್ ಆಗಿರಲಿ, ಆನ್ಲೈನ್ ಆರ್ಟಿಕಲ್ಸ್ ಆಗಿರಲಿ, ರೀಡಿಂಗ್ ಅಂದರೆ ಮತ್ತೊಂದು ಪ್ರಪಂಚದ ಒಂದು ರಹದಾರಿ ಅಂತಲೇ ಹೇಳ್ಬೋದು, ಬೇರೆ ವರ್ಲ್ಡ್ಗೆ ಒಂದು ಟಿಕೆಟ್ ಅಂತಲೇ ಹೇಳ್ಬೋದು. ನಾಲೆಜ್ ಕೂಡ ಸಿಗುತ್ತೆ, ಇಮ್ಯಾಜಿನೇಷನ್ ಕೂಡ ಹಾಗೆ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಎರಡನೇ ಹಾಬಿಯಾಗಿ ರೀಡಿಂಗ್ ಇದೆ. ಸೊ ನಿಮ್ಮ ಲೀಜರ್ ಹಾಬಿ ಏನು ನೀವು ನನಗೆ ತಿಳಿಸ್ಬೋದು. 9:08:09:13 ನೀವು ಸಂದೇಶವನ್ನು ಕಳಿಸೋ ಮುಖಾಂತರ ಕೇಳಿ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ FM ರೈನ್ಬೋದಲ್ಲಿ. ಲೀಜರ್ ಟೈಮ್ ಅಂತಂದರೆ ಈ ಥರ ಜಮಾಯಿಸಿ ಏನು ಮಾಡ್ತೀರಾ, ಪುಸ್ತಕ ಓದ್ತೀರಾ, ಹಾಡು ಕೇಳ್ತೀರಾ, ಕೇಳಿ

ಒಳ್ಳೊಳ್ಳೆ ಗೀತೆಗಳನ್ನ ಕೇಳ್ತಾ ಇದ್ರೆ ಹೇಗೆ ಟೈಮ್ ಹೋಗುತ್ತೆ ಅಂತಾನೇ ಗೊತ್ತಾಗಲ್ಲ. ನಾನು ಅದನ್ನೇ ಹೇಳಕ್ ಬಂದಿದ್ದು ಏನಪ್ಪ ಅಂತಂದ್ರೆ, ಪಾಸ್ಟ್ ಟೈಮ್ ಹಾಬಿಯಲ್ಲಿ ಮೂರನೇ ಸ್ಥಾನದಲ್ಲಿ ಇರೋದು ಯಾವ್ದಪ್ಪ ಅಂತಂದ್ರೆ ಮ್ಯೂಸಿಕ್ ಕೇಳೋದು. ಮ್ಯೂಸಿಕ್ ಕೇಳೋದು ಮಾತ್ರ ಅಲ್ಲ ಸ್ನೇಹಿತರೆ, ಮ್ಯೂಸಿಕ್ ನಾವು ಒಂದು ಕೇಳೋದಕ್ಕಿಂತ ಅದನ್ನು ಆಸ್ವಾದಿಸೋದು, ಮ್ಯೂಸಿಕನ್ನೇ ಬದುಕೋದು, ಮ್ಯೂಸಿಕ್ ಕೇಳೋದು, ಹಾಡೋದು, ಜೊತೆಗೆ ಇನ್ಸ್ಟ್ರೂಮೆಂಟ್ನ ನುಡಿಸೋದು, ಪ್ಲೇ ಮಾಡೋದು, ಇದೆಲ್ಲರಿಗೂ ತುಂಬ ಇಷ್ಟ ಆಗುತ್ತಂತೆ. ಮೂಡ್ ಆಫ್ ಆಗಿದೆಯಾ, ಒಂದು ಫೇವ್ರೆಟ್ ಸಾಂಗ್ ಸಾಕು. ಮ್ಯೂಸಿಕ್ಗೆ ಒಂದು ಭಾಷೆ ಇಲ್ಲ, ಒಂದು ವಯಸ್ಸನ್ನೋದಿಲ್ಲ, ಒಂದು ಯಾವುದೇ ಒಂದು ಬೌಂಡ್ರೀಸ್ ಇಲ್ಲ, ಇದು ಯಾವುದೂ ಇಲ್ಲದಿರೋದು, ಎಲ್ಲವನ್ನು ದಾಟಿರೋದೇ ಈ ಒಂದು ಸಂಗೀತ ಅನ್ನೋದು. ಸಂಗೀತ ತುಂಬ ತುಂಬ ಜನಗಳಿಗೆ ಇಷ್ಟ ಆಗುತ್ತೆ. ನಾಲ್ಕನೇ ಸ್ಥಾನದಲ್ಲಿ ಇರೋದು ಯಾವುದಪ್ಪ ಅಂತಂದರೆ ವಿಡಿಯೋ ಗೇಮಿಂಗ್. ಇದು ಮಕ್ಕಳು ಆಟ ಮಾತ್ರ ಅಲ್ಲ, ಮೊಬೈಲಲ್ಲೇ ಆಗಿರ್ಬೋದು, PC ಅಲ್ಲಾಗಿರ್ಬೋದು, ಪ್ಲೇ ಸ್ಟೇಷನ್ಸ್ ತುಂಬ ಇದೆ. ಗೇಮಿಂಗ್

ಅದು ಒಂದು ತುಂಬ ದೊಡ್ಡ ಗ್ಲೋಬಲ್ ಹಾಬಿ ಅಂತಲೇ ಹೇಳ್ತಾರೆ. ಬಹಳಷ್ಟು ಜನಕ್ಕೆ ಇಷ್ಟ ಆಗುವಂಥ ಹಾಬಿ ಅಂತೆ ಇದು ಗೇಮಿಂಗ್ ಅನ್ನೋದು. ಫನ್ ಜೊತೆಗೆ ಸ್ಟ್ರಾಟಜಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಮತ್ತು ಆನ್ಲೈನ್ ಫ್ರೆಂಡ್ಶಿಪ್ಸ್ ಕೂಡ ಆಗುತ್ತೆ ಈ ಒಂದು ವಿಡಿಯೋ ಗೇಮಿಂಗಲ್ಲಿ. ಸೊ ನಿಮಗೇನಿಸುತ್ತೆ, ನಿಮಗೆ ಪಾಸ್ಟ್ ಟೈಮ್ ಹಾಬಿ ಯಾವುದು, ನೀವು ನಂಗೆ ಸಂದೇಶವನ್ನು ಕಳಿಸ್ಬೋದು 4489901013. ಶಾಲಾ ದಿನಗಳು ಮತ್ತು ಕಾಲೇಜ್ ದಿನಗಳಲ್ಲಿ ಶಾಲೆ ಪುಸ್ತಕಗಳ ಜೊತೆಗೆ ಸಣ್ಣ ಸಣ್ಣ ಕತೆ ಕಾದಂಬರಿಗಳು ಓದ್ತಾ ಇದ್ದೆ. ಆದರೆ ಇತ್ತೀಚಿನಗೆ ಹೆಚ್ಚಾಗಿ ನಾನು ಪ್ರತಿದಿನ ಲೈಬ್ರರಿಗೆ ಹೋಗಿ ದಿನದ ವಿಶೇಷ ಮಾಹಿತಿ ಜೊತೆಗೆ ಕ್ರೀಡಾ ವಿಷಯ ಹೆಚ್ಚಾಗಿ ಗಮನಿಸ್ತೇನೆ. ಜೊತೆಗೆ ನನ್ನ ಮೆಚ್ಚಿನ ಹೃದಯಕ್ಕೆ ಹೃದಯ ಗೆಳೆಯ ಹತ್ತಿರ ಅನಿಸಿರುವಂಥ ಅಂಟಿಸಿರೋ ಪ್ಯಾಕೆಟಲ್ಲಿ ಜೇಬಿನಲ್ಲಿ ಯಾವಾಗಲೂ ರೇಡಿಯೋ ಇದ್ದೇ ಇರುತ್ತೆ. ಅದನ್ನು ನಾನು ರೇಡಿಯೋ ಯಾವಾಗಲೂ ಆನ್ ಇದ್ದೇ ಇರುತ್ತೆ ಅಂತ ಉಮೇಶ್ ಸಿರಿಗೆರೆಯವರ ಸಂದೇಶವನ್ನು ತಲುಪಿದೆ. ವೆರಿ ವೆರಿ ನೈಸ್. ಹಾಗೆ ಅಮೃತ ರಮೇಶ್ ಅವರು ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸಂದೇಶವನ್ನು ಕಳಿಸಿದ್ರೆ, ಜೊತೆಯಲ್ಲಿ ಹಂಸಿನಿಯವರು ಹೇಳ್ತಿದ್ದಾರೆ ಫ್ರಮ್ ರೇನ್ಬೋದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಂತ. ಜೊತೆಯಲ್ಲಿ ಗಣೇಶ್ ಸಾಗರದಿಂದ ಹೇಳ್ತಿದ್ದಾರೆ ಹೇಗಿದ್ದೀರಾ ಪ್ರಶಾಂತ್, ಓಕೆ ಒಳ್ಳೊಳ್ಳೆ ಗೀತೆಗಳು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಯಲ್ಲಿ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಹೇಳ್ತಿದ್ದಾರೆ ಫ್ರಮ್ ರೇನ್ಬೋದಲ್ಲಿ ನಿಮ್ಮ ಜೊತೆಯಾಗಿದ್ದೀವಿ, ವೆರಿ ವೆರಿ ಗುಡ್ ಈವ್ನಿಂಗ್ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಇನ್ನಷ್ಟು ಪ್ರಪಂಚದ 10 ಪಾಸ್ಟ್ ಟೈಮ್ ಹಾಬೀಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಮತ್ತೊಂದು ಗೀತೆಯನ್ನು ಕೇಳಲ್ಲ, ಕೇಳಿ ಎಂಜಾಯ್ ಮಾಡಿ. ಚರಣ್ ರಾಜ್ ಅವರ ಧ್ವನಿಯಲ್ಲಿ ಈ ಗೀತೆ.

ಒಳ್ಳೆ ಗೀತೆಗಳು ಎಫ್ ಎಂ ರೈನ್ಬೋದಲ್ಲಿ ಪ್ರಸಾರ ಆಗ್ತಾ ಇದೆ. ಹಾಗೆ ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಹಾಗೆ ಎಲ್ಲ ಕಡೆ ಸುತ್ತಣ ಅಂತ ಹೋಗ್ತಾ ಇದ್ದೀವಿ. ಸೊ ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋನ. ನಾವು ಇವತ್ತು ಟಾಪ್ 10 ಹ್ಯಾಬಿಟ್ಸ್ ಮಾತಾಡ್ತಾ ಇದ್ದೀವಿ ಎಫ್ ಎಂ ರೈನ್ಬೋದಲ್ಲಿ. ಸೊ ಯಾವುದೆಲ್ಲ ಮಾತಾಡಿದ್ದೀವಿ ಅಂತಂದರೆ ಓ ಟಿ ಟಿ ಪ್ಲಾಟ್ಫಾರ್ಮಿಂದ ಹಿಡಿದು ರೀಡಿಂಗಿಂದ ಹಿಡಿದು ಮ್ಯೂಸಿಕ್ ವಿಡಿಯೋ ಗೇಮಿಂಗ್ಸ್ ಆಯಿತು. ಈಗ ಮುಂದಿಂದು 5ನೇ ಸ್ಥಾನದಲ್ಲಿರೋದು ಯಾವುದಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾ ಸ್ಕ್ರಾಲಿಂಗ್. 5ನಿಮಿಷ ಅಂತ ಹೇಳಿ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ತೊಗೊಂಡ್ರೆ ಅಲ್ಲಿರೋವಂಥ ವಿಡಿಯೋಸ್ ಅಥವಾ ಶಾರ್ಟ್ಸ್ ಓಪನ್ ಮಾಡಿದ್ರೆ ಆಮೇಲೆ 1 ಗಂಟೆ ಎಲ್ಲಿ ಹೋಯಿತು ಅನ್ನೋದೇ ಗೊತ್ತಾಗೋದಿಲ್ಲ. ಸೋಷಿಯಲ್ ಮೀಡಿಯಾ ಇದು ಫ್ರೀ ಟೈಮ್ನ ದೊಡ್ಡ ದೊಡ್ಡ ದೊಡ್ಡ ಕನ್ಸ್ಯೂಮರ್ ಅಂತಲೇ ಹೇಳ್ಬೋದು. ಜೊತೆಗೆ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಇರಬೇಕು ಅಂತ ಹೇಳಿ ಕುಕ್ಕಿಂಗ್ ಮತ್ತು ಬೇಕಿಂಗ್ ಇಷ್ಟಪಡ್ತಾರಂತೆ. ಅಡುಗೆ ಮಾಡೋದಕ್ಕೆ ಕೂಡ ಇಷ್ಟ ಆಗುತ್ತೆ. ಕಿಚನ್ ಈಗ ಕೂಡ ಒಂದು ಕ್ರಿಯೇಟಿವ್ ಸ್ಟುಡಿಯೋ ಆಗಿದೆ. ಹೊಸ ರೆಸಿಪಿ ಟ್ರೈ ಮಾಡೋದು, ಬೇಕಿಂಗ್ ಮಾಡೋದು, ಫ್ಯಾಮಿಲಿಗೆ ಒಂದು ಫೇವ್ರೆಟ್ ಡಿಶ್ ಮಾಡಿ ಸರ್ವ್ ಮಾಡೋದು ತುಂಬ ಇಷ್ಟ ಆಗುತ್ತಂತೆ. ಅಂತಂದರೆ ಫುಡ್ ಮತ್ತು ಕ್ರಿಯೇಟಿವಿಟಿ ಸೇರಿ ಒಂದು ಪರ್ಫೆಕ್ಟ್ ಮೀ ಟೈಮ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. 7ನೇ ಸ್ಥಾನದಲ್ಲಿ ವಾಕಿಂಗ್ ಮತ್ತು ಹೈಕಿಂಗ್ ಇದೆ. ನೇಚರ್ ಜೊತೆಗೆ ಕನೆಕ್ಟ್ ಆಗೋದು ಎಕ್ಸ್ಪೆನ್ಸಿವ್ ಅಂತ ಖಂಡಿತ ಅಂತ ಏನು ಅನ್ಸಲ್ಲ. ಸೊ ನೇಚರ್ ಜೊತೆ ಕನೆಕ್ಟ್ ಆಗೋಕ್ಕೆ ಎಕ್ಸ್ಪೆನ್ಸಿವ್ ಮೆಂಬರ್ಶಿಪ್ಪು ಬೇಕಾಗಿಲ್ಲ ಅಲ್ಲ, ಒಂದು ಪೇರ್ ಆಫ್ ಶೂಸ್ ಇದ್ದರೆ ಸಾಕು. ವಾಕಿಂಗೆ ನಮ್ಮ ಬಾಡಿ ಮಾತ್ರವಲ್ಲ ಮೈಂಡ್ಗೂ ಒಂಥರ ತುಂಬ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಹಾಗೆ 8ನೇ ಸ್ಥಾನದಲ್ಲಿ ಗಾರ್ಡ್ನಿಂಗ್. ಒಂದು ಚಿಕ್ಕ ಗಿಡ ನೆಟ್ಟು ಅದು ಬೆಳೆಯೋದು ನೋಡೋದೇ ಒಂಥರ ಖುಷಿನೇ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಗಾರ್ಡ್ನಿಂಗ್ ಹೋಮ್ಗೆ ಗ್ರೀನರಿ ಕೊಡೋದ್ರ ಜೊತೆಗೆ ಮೈಂಡ್ಗೆ ಒಂದು ಸ್ವಲ್ಪ ಪೀಸ್ ಕೂಡ ಇರುತ್ತೆ. ಸೊ ನಿಮ್ಮ ಹಾಬೀಸ್ ಏನು ನೀವು ನನಗೆ ಕಳಿಸ್ಬೋದು. 9480090101 ಸಂದೇಶವನ್ನು ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ. ಎಂಜಾಯ್ ಮಾಡಿ ಈ ಗೀತೆಯನ್ನು.

ಸಖತ್ತಾಗಿದೆಯಲ್ಲ ಹಾಡು, ತುಂಬ ಇಷ್ಟ ಆಗುವಂಥ ಗೀತೆ ಇದು ಕೂಡ, ಎಲ್ಲರಿಗೂ ಇಷ್ಟ ಆಗುವಂಥ ಗೀತೆ. ಬಹಳಷ್ಟು ಜನ ಸಂದೇಶವನ್ನು ಕಳಿಸಿದರೆ, ಸಂದೇಶಗಳ ಕಡೆ ಗಮನ ಹರಿಸೋಣ, ಬನ್ನಿ ಫಸ್ಟ್. ಓಕೆ, ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಾ ಪ್ರಶಾಂತ್. ಇವತ್ತು ನೀವು ಏನು ನಿಮ್ಮ ಫೇವ್ರೇಟ್ ಪಾಸ್ ಟೈಮ್ ಹಾಬಿ ಅಂತ ನೀವು ಕೇಳಿದ್ದೀರಾ, ಆದರೆ ನನಗೆ ಟೈಮ್ ಪಾಸ್ನ ಮಾಡೋಕ್ಕೆ ಅಷ್ಟು ಟೈಮೇ ಇಲ್ಲ. ಓಕೆ, ಬಟ್ ನಾನು ಟೈಮ್ ಪಾಸ್ ಅಂದರೆ ಕರ್ನಾಟಕ ಮ್ಯೂಸಿಕ್, ಸಿಂಗಿಂಗ್, ಸೆಮಿ ಕ್ಲಾಸಿಕಲ್ ಡಾನ್ಸ್ ಮತ್ತು ಭರತನಾಟ್ಯಂ ಎಲ್ಲ ಕಲಿತಾ ಇದ್ದೀನಿ. ಹಾಗೆ ಪಾರ್ಟ್ ಟೈಮ್ ಜಾಬ್ ಕೂಡ ಇದೆ, ವರ್ಕೌಟ್ ಮತ್ತು ಯೋಗ ಎಲ್ಲ ಮಾಡ್ತೀನಿ. ಸೊ ಇದನ್ನೆಲ್ಲ ಎಂಜಾಯ್ ಮಾಡೋದೇ ಮಾಡ್ಕೊಂಡಿರೋದೇ. ಸೊ ಅದೇ ನನಗೆ ಸದ್ಯಕ್ಕೆ ಟೈಮ್ ಪಾಸ್ ಪಾಸ್ ಟೈಮ್ ಅಂತ. ಪೂಜಾ ಅವರ ಸಂದೇಶ ಬಂದಿದೆ, ವೆರಿ ನೈಸ್. ಇಷ್ಟೊಂದು ಎಂಗೇಜ್ ಆಗಿರಬೇಕಾದ್ರೆ ರಿಫ್ರೆಶಿಂಗ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ಹಾಡುಗಳನ್ನು ಕೇಳುವಾಗ ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಇದೆ ಪ್ರಶಾಂತ್. ಅದರಲ್ಲೂ ಒಳ್ಳೊಳ್ಳೆ ಗೀತೆಗಳು ಇಷ್ಟ, ಮನಸ್ಸಿಗೆ ತುಂಬ ಖುಷಿ ಕೊಡ್ತಾ ಇದೆ ಅಂತ ಶಿಂಗನಹಳ್ಳಿ ಎಸ್ ಎನ್ ಗುರುರಾಜ ರೆಡ್ಡಿ ಅವರು ಚಿಂತಾಮಣಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಗುರುರಾಜ್ ಅವರೇ. ಕ್ಷಮಿಸಿ, ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ, ಧನ್ಯವಾದಗಳು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತಗೌಡ ಅವರು ಹಾಡಲಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ಹಾಗೆ ಸಂಗೀತ ಎಂದರೆ ಕೇವಲ ಕಿವಿಗೆ ಕೇಳಿಸುವ ಸ್ವರವಲ್ಲ, ಅದು ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿ ಕೊಡುವಂತಹ ಮಧುರ ಅನುಭವ. ಒಂದು ಒಳ್ಳೆಯ ಹಾಡು ಕೇಳಿದಾಗ ಎಷ್ಟು ದನವಿದ್ದರೂ ಮನಸ್ಸು ಹಗುರ ಆಗ್ತಾ ಹೋಗುತ್ತೆ, ಅದೇ ಅನುಭವ ಇವತ್ತು ಕಾರ್ಯಕ್ರಮದಲ್ಲಿ ನಮಗಾಗ್ತಾ ಇದೆ. ಜೊತೆಗೆ ನಗು ಮೂಡುತ್ತೆ, ಸಂಗೀತ ನಮ್ಮ ಮನಸ್ಸಿಗೆ ಒತ್ತಡವನ್ನು ಕಡಿಮೆ ಮಾಡಿ ಉಲ್ಲಾಸದಿಂದ ಇರಲು ಸಹಾಯ ಮಾಡುತ್ತೆ. ಅದರಿಂದ ಸಂಗೀತ ನಮ್ಮ ಜೀವನದ ಆತ್ಮೀಯ ಸಂಗಾತಿ ಅಂತಿದೆ. ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ಕೇಳಿಬರುವ ಸಮುದ್ರ ಗೀತೆಗಳು ದಣಿವನ್ನು ಮರೆಸುವ ಜೊತೆಗೆ ಮನಸ್ಸಿಗೆ ಹೊಸ ಚೈತನ್ಯವನ್ನು ಕೂಡ ಕೊಡ್ತಾ ಇದೆ. ಮಾಹಿತಿ, ಮನರಂಜನೆ ಮತ್ತು ಮಧುರ ಗೀತೆಗೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಶಾಂತ ಚರ್ಬಡಿಗೇರ ಅವರು. ಪ್ರೀತಿಯ ಧನ್ಯವಾದಗಳು. ಹಾಗೆ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಅಮೃತ ರಮೇಶ್ ಅವರು ಹೇಳ್ತಾ ಇದ್ದರೆ, ಮೊದಲನೇ ಸ್ಥಾನ ಪುಸ್ತಕ ಓದೋದು ಮತ್ತು ಮ್ಯೂಸಿಕ್ ಕೇಳೋದು, ಎರಡನೇದು ಗಾರ್ಡನಿಂಗ್ ಮತ್ತು ಮೂರನೇ ಸ್ಥಾನ ಕುಕಿಂಗ್, ನಾಲ್ಕನೇ ಸ್ಥಾನದಲ್ಲಿ ಸೋಷಿಯಲ್ ಮೀಡಿಯಾ. ಎಲ್ಲಕ್ಕಿಂತ ಖುಷಿ ವಿಷಯ ಅಂತಂದರೆ ರೇಡಿಯೋ ಕೇಳೋದು ತುಂಬ ಮನಸ್ಸಿಗೆ ಹತ್ತಿರ ಅಂತ ಜೈಶ್ವರಿ ಗೋಪಾಲಕೃಷ್ಣ ಅವರು ಕೆ ಎಸ್ ತಾವನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವೆರಿ ವೆರಿ ವೆರಿ ನೈಸ್. ಹಾಗೆ ನಾವು ಎಂಟು ಸ್ಥಾನಗಳ ಬಗ್ಗೆ ಇರುವಂಥದ್ದನ್ನು ಕೇಳಿದ್ದೀವಿ. ಯಾವುದ್ಯಾವುದು ಅಂತಂದರೆ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ. ಓ ಟಿ ಟಿ ಮತ್ತು ಆನ್ಲೈನ್ ಸ್ಟ್ರೀಮಿಂಗ್ ಅಂತೆ. ಎರಡನೇ ಸ್ಥಾನದಲ್ಲಿ ರೀಡಿಂಗ್ ಇದೆ, ಮೂರನೇ ಸ್ಥಾನದಲ್ಲಿ ಸಂಗೀತ ಕೇಳೋದಿದ್ದರೆ, ನಾಲ್ಕನೇದರಲ್ಲಿ ವೀಡಿಯೋ ಗೇಮಿಂಗ್ ಇದೆ, ಐದನೇದಲ್ಲಿ ಸೋಷಿಯಲ್ ಮೀಡಿಯಾ ಇತ್ತು ಅಂದರೆ, ಆರನೇದು ಕುಕಿಂಗ್ ಆ್ಯಂಡ್ ಬೇಕಿಂಗ್, ಏಳನೇದು ವಾಕಿಂಗ್ ಆ್ಯಂಡ್ ಹೈಕಿಂಗ್, ಎಂಟನೇದು ಗಾರ್ಡ್ನಿಂಗ್, ಮತ್ತು ಒಂಬತ್ತು ಮತ್ತು ಹತ್ತನೇ

ಸ್ಥಾನದಲ್ಲಿ ಯಾವುದಿದೆ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. 9ನೇ ಸ್ಥಾನದಲ್ಲಿ ಕಲೆ ಮತ್ತು ಕ್ರಾಫ್ಟ್, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದೆ. ಡ್ರಾಯಿಂಗ್, ಪೇಂಟಿಂಗ್, ನಿಟ್ಟಿಂಗ್ ಇದೆಲ್ಲವೂ ಆರ್ಟಿಸ್ಟೇ ಆಗಬೇಕು ಅಂತಿಲ್ಲ ಸ್ನೇಹಿತರೆ. ಸೊ ನಿಮ್ಮ ಕ್ರಿಯೇಟಿವಿಟಿಗೆ ಹೊರಗೆ ಬರೋದೇ ಮುಖ್ಯ, ನಿಮ್ಮ ಕ್ರಿಯೇಟಿವಿಟಿ ಹೊರಗಡೆ ಇರೋದೇ ಯಾವಾಗಲೂ ಮುಖ್ಯ ಅಂತ ಅನಿಸುತ್ತೆ. ಸೊ ಸ್ಕ್ರೀನಿಂದ ಬ್ರೇಕ್ ತೊಗೊಳ್ಳೋದು ತುಂಬ ಮುಖ್ಯ. ಅದನ್ನು ಬ್ರೇಕ್ ತೊಗೊಂಡು ನೀವು ಈ ಒಂದು ಡ್ರಾಯಿಂಗ್, ಪೇಂಟಿಂಗಲ್ಲೆಲ್ಲನೂ ನೀವು ತೊಡಗಿಸ್ಕೋಬೋದು. ಅದು ಕೂಡ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಪ್ರಪಂಚದ 10 ಅತ್ಯಂತ ಅಂದರೆ ಪ್ರಭಾವಶಾಲಿಯಾಗಿರುವಂತಹ ಪಾಸ್ ಟೈಮಲ್ಲಿ ಯಾವುದಿದೆ ಅಂತ. 10ನೇ ಸ್ಥಾನದಲ್ಲಿ ಯೋಗ ಮತ್ತು ಮೆಡಿಟೇಷನ್. ಆಗಲೇ ಹೇಳಿದಾಗೆ ಬಾಡಿ, ಮೈಂಡ್ ಆ್ಯಂಡ್ ಸೋಲ್, ಇದು ಇಂದಿನ ಫಾಸ್ಟ್ ಲೈಫಲ್ಲಿ ಮೈಂಡ್ ಕೂಡ ಒಂದು ಪಾಸ್ ಬಟನ್ ಬೇಕೇ ಬೇಕು. ಯೋಗ, ಮೆಡಿಟೇಷನ್, ಬ್ರೀದಿಂಗ್ ಎಕ್ಸಸೈಸ್ ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು ಬಾಡಿ ಮತ್ತು ಮೈಂಡ್ ಎರಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಏನಂತೀರ ಹಾಗಾದರೆ, ನಿಮ್ಮ ಫ್ರೀ ಟೈಮ್ ಹೇಗಿದೆ, ನೀವು ಏನೇನು ಮಾಡ್ತೀರಾ ಅಂತೆಲ್ಲ ನೀವು ಹೇಳಿದರೆ ನಾವು ಟೈಮ್ ಪಾಸ್ ಮಾಡಲ್ಲ ಸ್ನೇಹಿತರೆ. ಫ್ರೀ ಟೈಮ್ನಲ್ಲೇ ಲೈಫ್ ಸ್ಟೈಲ್ನ ಬಿಲ್ಡ್ ಮಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ. ಸೊ ಈ ಸಂಜೆ ನಿಮ್ಮ ಮೀ ಟೈಮ್ಗೆ ಒಂದು ಲಿಟಲ್ ಆಗಿರುವಂಥ ಒಂದು ಮೋರ್ ಮೀನಿಂಗ್ನ ನೀವು ಕೊಡಬೇಕು ಅಂತಂದರೆ ಖಂಡಿತ ಇದರಲ್ಲಿ ಯಾವುದಾದ್ರು ಒಂದು ಹಾಬಿ ಇರಲೇಬೇಕು. ಏನು ಈ ಥರ ಇಷ್ಟೊಂದು, ಓಕೆ, ಯಾರೋ ಇಷ್ಟು ಜೋರಾಗಿ ನಿಮಗೆ ಒಂದು ಹಿಕ್ಕಪ್ಸ್ ಇದೆ ಅಂತಂದರೆ ಯಾರೂ ನೆನೆಸ್ಕೋತಾ ಇದ್ದಾರೆ ಅನಿಸುತ್ತೆ ಅಂತ ಗೌರಮ್ಮ ಅವರ ಸಂದೇಶ ಇರಬಹುದೇನೋ. ಯೂಶ್ವಲಿ ಓಕೆ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ವೆರಿ ನೈಸ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದರೆ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಾಡುಗಳು ಮೂಡಿ ಬರ್ತಾ ಇದೆ ಪ್ರಸಾರಕ್ಕೆ, ಧನ್ಯವಾದಗಳು ಅಂತ ಶಿವಲಿಂಗಪ್ಪ ಕಾವಲಿ, ಮನೋಜ್ ಕಾವಲಿ, ಸಮರ್ಥ್ ಕಾವಲಿ, ಮಂಜುನಾ ಕಾವಲಿ ಅವರು ಇಳಕಲ್ ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಜಯಭಾರತಿ ಭಟ್ ಅವರ ಸಂದೇಶ ಬಂದು ತಲುಪಿದೆ, ಭಾರತಿ ಆರೋಹಳ್ಳಿ ಇಂದ ಕಳಿಸ್ತಾರೆ. ಗುಡ್ ಈವ್ನಿಂಗ್ ಪ್ರಶಾಂತ್, ನಾನು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಹಾಗೆ ಟ್ಯೂಷನ್ ಮ್ಯೂಸಿಕ್ ಕ್ಲಾಸ್ ಮಾಡ್ತೀನಿ. ನಾನು ಮೊದಲನೇ ಸ್ಥಾನ ಮ್ಯೂಸಿಕ್, ಅದರಲ್ಲೂ ಎಫ್ ಎಂ ರೈನ್ಬೋ ಕೇಳೋದು 25 ವರ್ಷದಿಂದ ನಾನು ನಡ್ಕೊಂಡು ಬಂದ್ಬಿಟ್ಟಿದೆ, ಅದು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅನಿಸುತ್ತೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತೀರ. ವೆರಿ ವೆರಿ ವೆರಿ ನೈಸ್, ಖುಷಿ ಆಯಿತು ನಿಮ್ಮ ಸಂದೇಶಕ್ಕೆ ಭಾರತಿ ಮೇಡಮ್, ಪ್ರೀತಿಯ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಸಂದೇಶವನ್ನು ಕಳಿಸಿರುವಂಥ ಎಲ್ಲ ಮಿತ್ರರಿಗೂ ಪ್ರೀತಿಯ ಪ್ರೀತಿಯ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಸಂಸತ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. 7:35 ನೀವು ವಾರ್ತಾ ಪ್ರಸಾರವನ್ನು ಕೇಳ್ತಾ ಇದ್ದೀರಾ, ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿದ್ದೀರಿ. ತದನಂತರ 7:45 ಒಲವಿನ ಆಲಾಪ, 8:45 ಸಮಾಚಾರ, ಸಂಧ್ಯಾ 9:00 ನ್ಯೂಸ್ ಅಂಡ್ ಇಂಗ್ಲಿಷ್ ನ್ಯೂಸ್ @9, 9:15 ಸುಖೋಂ ಕೇಪಲ್ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಮರೆಯಲಾರದಂತಹ ಹಿಂದಿ ಗೀತೆಗಳೊಂದಿಗೆ ಕೇಳಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಸಂದೇಶವನ್ನು ಕಳಿಸಿರುವಂಥ ಎಲ್ಲ ಮಿತ್ರರಿಗೆ ಪ್ರೀತಿಯ ಪ್ರೀತಿಯ ಪ್ರೀತಿಯ ಧನ್ಯವಾದಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು. ಎಸ್. ಮುಖ್ಯಾಂಶಗಳು. ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಸಮಗ್ರ ಸುಧಾರಣೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಕರೆ. ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳ ಪೂರೈಕೆಗೆ ರಕ್ಷಣಾ ಸಚಿವಾಲಯ 660 ಕೋಟಿ ರೂಪಾಯಿ ಒಪ್ಪಂದ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಹರ್ಮನ್ ಪ್ರೀತ್ ಕೌರ್. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್. ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸಲು ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಉದ್ಯಮ ವಲಯಕ್ಕೆ ಅಗತ್ಯವಿರುವ ಸಂಶೋಧನೆ, ಯೋಜನೆ, ಮೌಲ್ಯಮಾಪನ ಮತ್ತು ಉಸ್ತುವಾರಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಪ್ರಾಧಿಕಾರ ದೇಶದ ಸರ್ವೋಚ್ಚ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಜಿಡಿಪಿ ಶೇಕಡಾ 7-8 ದರದಲ್ಲಿ ಬೆಳೆಯುತ್ತಿದ್ದು, ಸರಕು ಸಾಗಣೆ ಬೇಡಿಕೆಯನ್ನು ಪೂರೈಸಲು 10 ವರ್ಷಗಳ ದೀರ್ಘಾವಧಿಯ ರಾಷ್ಟೀಯ ಸಾರಿಗೆ ಸಮಗ್ರ ಕ್ರಿಯಾ ಯೋಜನೆಯನ್ನು ಈ ಪ್ರಾಧಿಕಾರ ರೂಪಿಸಲಿದೆ ಎಂದರು. ಇದರ ಜೊತೆಗೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಹೂಡಿಕೆ ಒದಗಿಸಲು 10,000 ಕೋಟಿ ರೂಪಾಯಿಗಳ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ನಿಧಿ ಸ್ಥಾಪನೆಗೆ ಸಂಪುಟ ಅನುಮೋದನೆ ನೀಡಿದೆ. ಉತ್ತಮ ಉದ್ಯಮ ಸಾಮರ್ಥ್ಯ ಹೊಂದಿರುವ ಎಸ್ಎಂಇಗಳಿಗೆ ಈ ನಿಧಿಯಿಂದ ದೀರ್ಘಾವಧಿಯ ಬಂಡವಾಳ ಸಿಗಲಿದ್ದು, ಸಿಂಹಪಾಲು ಮೊತ್ತವನ್ನು ಉತ್ಪಾದನಾ ವಲಯದ ಉದ್ಯಮಗಳಿಗೆ ವಿನಿಯೋಗಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು. ಸಾರ್ವಜನಿಕ ಸೇವೆಯಲ್ಲಿ ಸತತ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಕೇಂದ್ರ ಸಚಿವ ಸಂಪುಟ ಅಭಿನಂದಿಸಿದ್ದು, ಇದೇ ಸಂದರ್ಭದಲ್ಲಿ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. 2001 ಅಕ್ಟೋಬರ್ 7 ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014 ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ನಾಳೆಗೆ ಅವರು ಈ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸುತ್ತಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟ್ರಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಲು ಹಾಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕೈಗೆಟಕುವ ರೀತಿಯಲ್ಲಿ ಸುಲಭ ಹಣಕಾಸು ನೆರವು ಕಲ್ಪಿಸಲು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ ಸಮಗ್ರ ಸುಧಾರಣೆ ತರುವಂತೆ ವಿಶ್ವಸಂಸ್ಥೆಯಲ್ಲಿ ಭಾರತ ಪುನರುಚ್ಚರಿಸಿದೆ. ವಿಶ್ವಸಂಸ್ಥೆ ಮಹಾಸಭೆಯ 2ನೇ ಸಮಿತಿ ಸಭೆಯಲ್ಲಿ ಭಾರತದ ಪರವಾಗಿ ಮಾತನಾಡಿದ ಬಿಜೆಪಿ ಸಂಸದ ಸಿಪಿ ಜೋಶಿ, 21ನೇ ಶತಮಾನದ ಅಗತ್ಯತೆಗಳಿಗೆ ಅನುಗುಣವಾಗಿ ಜಾಗತಿಕ ಹಣಕಾಸು ಸಂಸ್ಥೆಗಳನ್ನು ಮರುರಚನೆ ಮಾಡಬೇಕಾಗಿದೆ ಎಂದು ಪ್ರತಿಪಾದಿಸಿದರು. ಇದೇ ವೇಳೆ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಅಭಿವೃದ್ಧಿಗೆ ಭಾರತ ನೀಡುತ್ತಿರುವ ಕೊಡುಗೆಗಳನ್ನು ಪ್ರಸ್ತಾಪಿಸಿದ ಅವರು, ಭಾರತ ವಿಶ್ವಸಂಸ್ಥೆ ಅಭಿವೃದ್ಧಿ ಪಾಲುದಾರಿಕೆ ನಿಧಿಗೆ ಭಾರತ $150 ದಶಲಕ್ಷ ಹೂಡಿಕೆ ಮಾಡಿದೆ. ಇದರ ಜೊತೆಗೆ ವಿಪತ್ತು ನಿರೋಧಕ ಮೂಲಸೌಕರ್ಯಗಳನ್ನು ಒಕ್ಕೂಟ ಮತ್ತು ಅಂತಾರಾಷ್ಟೀಯ ಸೌರ ಒಕ್ಕೂಟದ ಮೂಲಕ ಭಾರತ ಕೊಡುಗೆ ನೀಡುತ್ತಿದೆ ಎಂದರು. ಭಾರತೀಯ ನೌಕಾಪಡೆ ಯುದ್ದ ಹಡಗುಗಳಿಗೆ ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳನ್ನು ಪೂರೈಸಲು ರಕ್ಷಣಾ ಸಚಿವಾಲಯ ಬ್ರಹ್ಮೋಸ್ ಏರೋಸ್ಪೇಸ್ ಖಾಸಗಿ ಸಂಸ್ಥೆಯೊಂದಿಗೆ 660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಸಂಪೂರ್ಣವಾಗಿ ದೇಶೀಯ ವಿನ್ಯಾಸ ಮತ್ತು ಉತ್ಪಾದನೆಗೆ ಆದ್ಯತೆ ನೀಡುವ ಬೈ ಯೋಜನೆಯಡಿ ಈ ರಕ್ಷಣಾ ಖರೀದಿ ನಡೆಯುತ್ತಿದ್ದು, ಶೇಕಡ 68%ಕ್ಕೂ ಹೆಚ್ಚು ದೇಶೀಯ ಬಿಡಿ ಭಾಗಗಳನ್ನು ಬಳಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇ ಸೇರಿದಂತೆ ವಿವಿಧ ಭಾರತೀಯ ಉದ್ಯಮಿಗಳಿಗೆ ಪ್ರೋತ್ಸಾಹ ಸಿಗಲಿದ್ದು, ಮುಂಬರುವ 3 ವರ್ಷಗಳಲ್ಲಿ ವ್ಯಾಪಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ. ಸ್ವದೇಶಿ ನಿರ್ಮಿತ ಹೈ ಆಲ್ಟಿಟ್ಯೂಡ್ ವೇದಿಕೆ ತಂತ್ರಜ್ಞಾನದ ವೈಮಾನಿಕ ಪರೀಕ್ಷಾರ್ಥ ಹಾರಾಟವನ್ನು ಇಂದು ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಯಶಸ್ವಿಯಾಗಿ ನಡೆಸಿದೆ. ಭಾರತೀಯ ವಾಯುಪಡೆ, ಮಿಲಿಟರಿ ವಾಯುಯಾನ ಯೋಗ್ಯತೆ ಮತ್ತು ಪ್ರಮಾಣೀಕರಣ ಕೇಂದ್ರ, ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ, ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಪ್ರಯೋಗ ನಡೆಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪರೀಕ್ಷೆಯ ವೇಳೆ ಸಮುದ್ರ ಮಟ್ಟದಿಂದ 21 ಕಿಲೋಮೀಟರ್ ಎತ್ತರವನ್ನು ತಲುಪಿದ ಈ ನೂತನ ವ್ಯವಸ್ಥೆ ಸುಮಾರು 20 ಕಿಲೋಮೀಟರ್ ಎತ್ತರದಲ್ಲಿ ಸತತ 30 ನಿಮಿಷಗಳಿಗೂ ಹೆಚ್ಚು ಕಾಲ ಯಶಸ್ವಿಯಾಗಿ ಹಾರಾಟ ನಡೆಸಿದೆ. ಯಶಸ್ವಿ ಪರೀಕ್ಷೆ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತೀಯ ಚುನಾವಣಾ ಆಯೋಗ ಮತ್ತು ದೇಶದ ಇತರೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಪದೇ ಪದೇ ಗುರಿಯಾಗಿರಿಸಿಕೊಂಡು ಟೀಕೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ನಡೆ ಕುರಿತಂತೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯ ಪಕ್ಷಗಳು ಜನಸೇವೆಗೆ ಆದ್ಯತೆ ನೀಡಬೇಕು ಹಾಗೂ ಚುನಾವಣೆಯಲ್ಲಿ ದೊರೆಯುವ ಜನಾದೇಶವನ್ನು ಗೌರವದಿಂದ ಸ್ವೀಕರಿಸಬೇಕು ಎಂದರು. ಸಾರ್ವಜನಿಕರ ಬೆಂಬಲ ಸಿಗದಿದ್ದಾಗ ಸಾಂವಿಧಾನಿಕ ಸಂಸ್ಥೆಗಳನ್ನೇ ಪ್ರಶ್ನಿಸುವುದು ಕಾಂಗ್ರೆಸ್ ಪಕ್ಷದ ನಿಲುವಾಗಿದೆ ಎಂದು ಕಟುವಾಗಿ ಟೀಕಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದತಿ, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿಯಲ್ಲಿದೆ. ಸುಮಾರು 70 ವರ್ಷಗಳ ಕಾಲ ಬದಲಾಯಿಸಲಾಗದಂತೆ ಉಳಿದುಕೊಂಡಿದ್ದ ಸಂವಿಧಾನದ 370ನೇ ವಿಧಿಯನ್ನು ತೆಗೆದುಹಾಕಿದರೆ ಕಣಿವೆ ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೇಳಬಹುದು ಎಂಬ ಭೀತಿಯಿಂದ ಹಿಂದಿನ ಸರ್ಕಾರಗಳು ಹಿಂಜರಿಯುತ್ತಿದ್ದವು. 2016 ಅಶಾಂತಿ ಮತ್ತು ಸುದೀರ್ಘ ಕರ್ಫ್ಯೂಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರದಿಂದ ದೊಡ್ಡ ಮಟ್ಟದ ಅವ್ಯವಸ್ಥೆ ಸೃಷ್ಟಿಯಾಗಬಹುದು ಎಂದೇ ನಿರೀಕ್ಷಿಸಲಾಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಯಾವುದೇ ಹಿಂಸಾಚಾರ ನಡೆಯದಂತೆ ಅತ್ಯಂತ ಭದ್ರ ಯೋಜನೆ ರೂಪಿಸಿತ್ತು. ರಾಷ್ಟಪತಿಯವರ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ರಾಜ್ಯ ಪುನರ್ರಚನಾ ಕಾರ್ಯವನ್ನು ಒಂದೇ ದಿನ ಮಂಡಿಸಿ ಜಾರಿಗೆ ತರುವ ಮೂಲಕ ಕಣಿವೆಯಲ್ಲಿ ಶಾಂತಿ ಕಾಪಾಡಲಾಯಿತು. ತದನಂತರ ಡಿಸೆಂಬರ್ 2023 ಈ ಪ್ರಕ್ರಿಯೆಯನ್ನು ಎತ್ತಿ ಹಿಡಿದ ಸುಪ್ರೀಂಕೋರ್ಟ್ 370ನೇ ವಿಧಿ ತಾತ್ಕಾಲಿಕ ಉಪಬಂಧವಾಗಿತ್ತು ಎಂದು ಸ್ಪಷ್ಟಪಡಿಸಿತು. ಇದನ್ನು ಅನುಸರಿಸಿ 2024 ಜಮ್ಮು ಕಾಶ್ಮೀರದಲ್ಲಿ ಒಂದು ದಶಕದ ನಂತರ ಯಶಸ್ವಿ ವಿಧಾನಸಭಾ ಚುನಾವಣೆಗಳು ನಡೆದವು. 1949 ತಾತ್ಕಾಲಿಕ ಎಂದು ಹೆಸರಿಸಲ್ಪಟ್ಟಿದ್ದ ಈ ವಿಧಿಗೆ ಮುಕ್ತಿ ಸಿಗಲು 70 ವರ್ಷಗಳು ಬೇಕಾದವು. ಒಮಾನ್ ಕರಾವಳಿಯಲ್ಲಿ ಪನಾಮಾ ಧ್ವಜ ಹೊಂದಿದ್ದ ವಾಣಿಜ್ಯ ನೌಕೆ ಎಂಟಿ ಆನ್ ಪೀಸ್ ನೌಕೆ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಈ ನೌಕೆ ಹೊರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗುತ್ತಿದ್ದ ವೇಳೆ ಅದರ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಹಡಗಿನಲ್ಲಿದ್ದ ಒಟ್ಟು 19 ಸಿಬ್ಬಂದಿಯಲ್ಲಿ 17 ಭಾರತೀಯರು ಭಾರತೀಯ ಪ್ರಜೆಗಳಾಗಿದ್ದರು. ದಾಳಿಯಲ್ಲಿ ಗಾಯಗೊಂಡಿರುವ 11 ಭಾರತೀಯ ಪ್ರಯೋಗಗಳು ಸೇರಿದಂತೆ ಒಟ್ಟು 12 ಸಿಬ್ಬಂದಿಯನ್ನು ಒಮಾನ್ ಅಧಿಕಾರಿಗಳ ನೆರವಿನಿಂದ ತಕ್ಷಣವೇ ರಕ್ಷಿಸಲಾಗಿದ್ದು ಒಮಾನ್ನ ಕಸಬ್ನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಮಯೋಚಿತ ನೆರವು ನೀಡಿದ ಒಮಾನ್ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ವಿದೇಶಾಂಗ ಸಚಿವಾಲಯ ಧನ್ಯವಾದ ತಿಳಿಸಿದೆ. ಇನ್ನೊಂದು ಘಟನೆಯಲ್ಲಿ ಕಪ್ಪು ಸಮುದ್ರ ಪ್ರದೇಶದಲ್ಲಿ ಸಂಚರಿಸಿದ್ದ ಎಂವಿ ರಾಯಡ್ ಮೊಹಮ್ಮದ್ ನೌಕೆಯ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಗಳು ಗಾಯಗೊಂಡಿದ್ದು ಇಬ್ಬರು ವಿದೇಶಿ ನಾವಿಕರು ಹತ್ಯೆಗೊಳಗಾಗಿದ್ದಾರೆ. ಗಾಯಗೊಂಡವರನ್ನು ರೊಮೇನಿಯಾ ಅಧಿಕಾರಿಗಳು ರಕ್ಷಿಸಿದ್ದು ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದಾರೆ. ಭಾರತ ರೊಮೇನಿಯಾದ ಸಹಾಯಕ್ಕೆ ಧನ್ಯವಾದ ತಿಳಿಸಿದೆ. ಭಾರತಕ್ಕೆ ದೊರೆತ ಏಕೈಕ ಮಹಿಳಾ ವಿಶ್ವಕಪ್ ತಂದುಕೊಟ್ಟ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಎಲ್ಲ 3 ಮಾದರಿಯ ತಮ್ಮ ಸ್ಥಾನಗಳನ್ನು ತ್ಯಜಿಸುವುದಾಗಿ ಘೋಷಿಸಿದ್ದಾರೆ. ತನ್ನ ಜವಾಬ್ದಾರಿ ಸಂಪನ್ನವಾಗಿದೆ ಮತ್ತು ಕ್ರಿಕೆಟ್ನ ಪ್ರೀತಿಗಾಗಿ ಮುಂದಿನ ಆಟ ಆಡುವುದಷ್ಟೇ ತನ್ನ ಗುರಿ ಎಂದು 37 ವರ್ಷದ ಹರ್ಮನ್ ಪ್ರೀತ್ ಹೇಳಿಕೊಂಡಿದ್ದಾರೆ. ಅಗ್ರ ಕ್ರಮಾಂಕದ ಇನ್ನೋರ್ವ ಭಾರತೀಯ ಆಟಗಾರ್ತಿ ಸ್ಮೃತಿ ಮಂದಾನ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 2-1 ಅಂತರದಲ್ಲಿ ಸರಣಿ ಕೈವಶ ಮಾಡಿಕೊಂಡ ಭಾರತ ಇಂದಿನಿಂದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ಸೆಣಸುತ್ತಿದೆ. ಉತ್ತರ ಪ್ರದೇಶದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ

ಕೋಟಿ ರೂಪಾಯಿ ಒಪ್ಪಂದ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಹರ್ಮನ್ಪ್ರೀತ್ ಕೌರ್. ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್, ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಕನ್ನಡ ಕಾಮನವೆಲ್ಲು 101.3 ಮೆಗಾಹೆಡ್ಸ್ನಲ್ಲಿ ಇದೀಗ ನೀವು ನಾವು ಜೊತೆಯಾಗಿರೋ ಕಾರ್ಯಕ್ರಮ ಒಲವಿನ ಆಲಾಪ. ಪ್ರೀತಿಯ ಮಾತುಗಳಿಗೆ ಹಾಡುಗಳನ್ನು ಜೊತೆಯಾಗಿಸ್ತಾ ಸಾಗೋ ಹೊತ್ತು ಒಲವಿನ ಆಲಾಪ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ, ನಿಮ್ಮ ಮಮತಾ.

ಇದು ಒಲವಿನ ಆಲಾಪ ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಮೂಡಿಬರುತ್ತಿದೆ. ಪ್ರೀತಿ ತನ್ನದಾಗಬೇಕಾದ್ರೆ, ಪ್ರೀತಿಯ ಜೊತೆಯಾಗಬೇಕಾದ್ರೆ ಪ್ರತಿಯೊಬ್ಬರು ಕಾತರದಿಂದ ಕಾಯ್ತಿರ್ತಾರೆ. ನಾವಿವತ್ತು ಮಾತಾಡ್ತಾ ಇದ್ದೀವಿ ಈ ಕಾಯುವಿಕೆಯ ಕುರಿತಾಗಿ. ಕಾಯುವಿಕೆ ಒಂದು ತಪ್ಪ ಅಂತ ಹೇಳ್ತಾರೆ. ಈ ಒಂದು ಕಾಯುವಿಕೆಯಲ್ಲಿ ತಮ್ಮ ಪ್ರೀತಿಯ ಸಾರ್ಥಕ್ಯವನ್ನ ಕಂಡುಕೊಂಡಂತಹ ಒಂದಷ್ಟು ಪ್ರೀತಿಗಳ ಬಗ್ಗೆ ಮಾತಾಡೋಣ ನಾವಿವತ್ತು. ಇದು ಒಲವಿನ ಆಲಾಪ ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಮೂಡಿ ಬರುತ್ತಿದೆ.

ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ. ಇದು ಕನ್ನಡ ಕಾಮನಬೆಲ್ಲು 101.3 ಮೆಗಾಹರ್ಟ್ಸ್. ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಮಾತಾಡ್ತಾ ಇದ್ದೀವಿ ಕಾಯುವಿಕೆಯ ಕುರಿತಾಗಿ. ಈ ಕಾಯೋದು ಅಂದ್ರೆ ಏನು? ತನ್ನ ಪ್ರೀತಿ ತನಗೆ ಸಿಗಲಿ ಅಂತ ಕಾಯೋದ, ಅಥವಾ ತನ್ನ ಪ್ರೀತಿ ದೂರದಲ್ಲೆಲ್ಲೋ ಇದ್ರೂ ಕೂಡ

ಆ ಪ್ರೀತಿ ನಸುನಗುತ್ತಾ ಇರ್ಲಿ ಅಂತ ಅವರ ಪ್ರೀತಿಯನ್ನ ಕಾಯೋದ. ಎಷ್ಟೆಲ್ಲ ನಾನಾರ್ಥಗಳಿದೆ ಅಲ್ವಾ. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪಯಣಿಸುತ್ತಿದ್ದೀವಿ ನಾವು ನೀವು. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

ಎಫ್ಎಂ ರೇನ್ಬೋದಲ್ಲಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಕಾಯುವಿಕೆಯ ಕುರಿತಾಗಿ ಮಾತಾಡ್ತಿದ್ದೀವಿ. ಕಾಯೋದು ಅನ್ನೋ ಪದಕ್ಕೆ ಅನ್ವರ್ಥ ನಾಮಾನೆ ರಾಧೆಯಂತೆ. ಮತ್ತಷ್ಟು ಮಂದಿಗೆ ಕಾಯೋದ್ರಲ್ಲಿ ಊರ್ಮಿಳೆ ಸ್ಫೂರ್ತಿ, ಸಾಕಷ್ಟು ಮಂದಿಗೆ ಮೀರಾ ಕಾಯುವಿಕೆಯ ಪ್ರತೀಕವಾಗಿ ನಿಲ್ತಾಳೆ. ಅಕ್ಕ ಮಹಾದೇವಿ ಕಾದಿದ್ದು ಕೂಡ ತನ್ನ ಚೆನ್ನ ಮಲ್ಲಿಕಾರ್ಜುನನನ್ನ ಸೇರೋದಕ್ಕೆ. ಈ ಕಾಯುವಿಕೆ ತನ್ನ ಪ್ರೀತಿಯನ್ನ ಸೇರೋದಕ್ಕೋಸ್ಕರ ಕ್ಷಣಗಳನ್ನ ಯುಗವನ್ನಾಗಿ ಕೂಡ ಮಾಡುತ್ತೆ, ಯುಗವನ್ನ ಕ್ಷಣವನ್ನಾಗಿ ಕೂಡ ಮಾಡುತ್ತೆ. ಏನಂತೀರಾ? ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 MHz.

ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಸಮಯ ಸರಿತಿರೋದೇ ಗೊತ್ತಾಗ್ತಿಲ್ಲ. ಹಾಡುಗಳ ಮಾಧುರ್ಯದ ಜೊತೆಯಾಗಿ ಕಾತರದಿಂದ ಕಾಯ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ನಿಮ್ಮ ಕನ್ನಡ ಕಾಮನಬಿಲ್ಲನ್ನ. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಕಾಯುವಿಕೆಯ ಕುರಿತಾಗಿನೇ ಮಾತಾಡ್ತಾ ಸಾಕ್ತಿದ್ದೀವಿ ನಾವು. ಎಷ್ಟೋ ಬಾರಿ ಪ್ರೀತಿಸಿದವರು ದೂರ ಇರಬೇಕು ಅಂತೇನೂ ಇಲ್ಲ, ಹತ್ತಿರದಲ್ಲಿದ್ರೂ ಕೂಡ ಒಂದೇ ಸೂರಿನಡಿ ಇದ್ರೂ ಕೂಡ ತನ್ನ ಪ್ರೀತಿ ತನ್ನ ಮನಸ್ಸನ್ನ ತನಗಾಗಿ ನೀಡುವ ತನಕ ಮತ್ತೊಂದು ಮನಸ್ಸು ಕಾತರದಿಂದ ಕಾಯ್ತಾ ಇರುತ್ತೆ. ಇಲ್ಲಿ ದೂರ ಅನ್ನೋದು ಕೇವಲ ಬಾಹ್ಯದ ದೂರವಲ್ಲ, ಮಾನಸಿಕ ದೂರ ಕೂಡ. ಏನೇ ಹೇಳಿ, ಕಾಯುವಿಕೆ ಅನ್ನೋದು ದೊಡ್ಡ ವಿಸ್ಮಯ ಕಣ್ರಿ. ಇದು ಒಲವಿನ ಆಲಾಪ ಕಾರ್ಯಕ್ರಮ, ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು 101.3 MHz.

ಇಲ್ಲಿಯವರೆಗೂ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಗಿ ಬಂದ್ವಿ ನಾವು ನೀವು. ಕಾಯುವಿಕೆಯ ಕುರಿತಾಗಿ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಈ ಹೊತ್ತಿನ ಒಲವಿನ ಆಲಾಪ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 MHz. ಮ್ಯೂಸಿಕಲ್ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಂಬತ್ತು ಗಂಟೆ 16:06 ಕೇಳ್ತಾ ಇದ್ದಾರೆ ಕನ್ನಡ ಕಾಮನಬಿಲ್ಲು ಫ್ರಮ್ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು ಸುಖೋಂ ಕೆಫಲ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಸುಮಧುರ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಏನಿವತ್ತಿನ ವಿಶೇಷ, ಇವತ್ತಿನ ವಿಶೇಷತೆ ಏನಿದೆ ಸುಖೋಂ ಕೆಫಲ್ ಕಾರ್ಯಕ್ರಮದಲ್ಲಿ? ನೀವು ಹಾಗೆ ಗೀತೆಗಳನ್ನು ಕೇಳ್ತಾ, ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ತಾ, ಜೊತೆಗೆ ಅದರ ಚಿತ್ರೀಕರಣ ಮತ್ತು ಹಾಡುಗಾರಿಕೆ ಎಲ್ಲವನ್ನು ಹಾಗೆ ಯೋಚನೆ ಮಾಡಿ ಏನು ಇವತ್ತಿನ ವಿಶೇಷ ಖಂಡಿತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಕೇಳಿ ಮೊದಲನೇ ಗೀತೆ ನಿಮ್ಮೆಲ್ಲರಿಗಾಗಿ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ.

ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೇ, ಅದ್ಭುತವಾಗಿರುವಂಥ ಗೀತೆಯನ್ನು ಕೇಳ್ತಾ ಇದ್ರಿ. ಏನಿವತ್ತಿನ ವಿಶೇಷ ನಿಮಗೆ ಗೊತ್ತಾಗಿರಬಹುದು, ಗೊತ್ತಾಗಿದೆಯಾ? ಇಲ್ಲ ಅಂತಂದರೆ ನೀವೇ ವೇಟ್ ಮಾಡಬೇಕಾಗತ್ತೆ. ಗೊತ್ತಾಗಿದ್ದರು ಅಂತಂದರೆ ನೀವು ನಮಗೆ ಸಂದೇಶವನ್ನು ಕಳಿಸ್ಬೋದು 9408091003 ಸಮುದ್ರ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಕೇಳಿ, ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಎರಡು ಗೀತೆಗಳನ್ನು ಕೇಳಿ, ಎಂಜಾಯ್ ಮಾಡಿ ಫ್ರಮ್ ರೈನ್ಬೋದಲ್ಲಿ.

ಲಿಕೇಜು ಕತ್ತುಜೆ, ಒಂದು ಅದ್ಭುತವಾಗಿರುವಂತಹ ಗೀತೆ ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ. ಸ್ನೇಹಿತರೆ, ಸೊ ಏನಿವತ್ತಿನ ವಿಶೇಷ? ಖಂಡಿತ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಇಲ್ಲಿ ಸಂದೇಶಗಳು, ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಏನು ಅಂತ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಪ್ರಶಾಂತ್ ಅವರೇ ಅಂತ ಹೇಳಿ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ ಚಿತ್ರದುರ್ಗದಿಂದ. ಜೊತೆಗೆ ಕಲಬುರಗಿಯ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಹೇಳ್ತಿದ್ದಾರೆ, ಕಭಿ ಕಭಿ ಮೇರೆ ದಿಲ್ ಮೇ ಎಂಬ ಅತ್ಯಂತ ಸುಮಧುರವಾದ ಹಿಂದಿ ಮೆಲೋಡಿಯಸ್ ಗೀತೆ ನಮ್ಮ ಮನಸ್ಸುರಗೊಂಡಿದೆ. ಇಂತಹ ಹಾಡುಗಳು ಕೇಳಲು ಪ್ರತಿದಿನ ಸುಖೋಂಕೆ ಪಲ್ ಕಾರ್ಯಕ್ರಮ ಖಂಡಿತ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಧನ್ಯವಾದಗಳು ಕಾಮನ್ ಬಿಲ್ಲು ಅಂತ ಅವರ ಸಂದೇಶವನ್ನು ಕಳಿಸಿದರೆ ಆನಂದ್ ಕುಲಕರ್ಣಿಯವರು ಸಿಲೆಪೇಟದಿಂದ ಹೇಳ್ತಾರೆ, ಪ್ರಶಾಂತ್ ಮೊದಲ ಗೀತೆ ಗಾಯಕರು ಮುಖೇಶ್ ಹಾಗೂ ಲತಾ ಮಂಗೇಶ್ಕರ್, ತಾವು ಮೊಹಮ್ಮದ್ ರಫಿ ಅಂತ ಹೇಳಿದಿರಾ ಅಂತ ಹೇಳಿದರು. ಓಕೆ, ಥ್ಯಾಂಕ್ ಯು, ಖಂಡಿತ ತಪ್ಪಿದರೆ ತಿದ್ಕೊಳ್ಳೋಣ, ಅದರಲ್ಲಿ ಏನಿಲ್ಲ. ಊಟ ಆಯ್ತಾ ಪ್ರಶಾಂತ್ ಅವರೇ? ನಮ್ಮ ಮನೆಯಲ್ಲಿ ಮೆಂತಿದ ಹಿಟ್ಟು ಅನ್ನ, ಬನ್ನಿ ಊಟಕ್ಕೆ ಅಂತ ಪೂಜಾ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವಾರೆ ವಾ, ಸೂಪರ್. ಓಕೆ, ನಂದಂತೂ ಊಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅನ್ ಇನ್ವೈಟ್. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ, ವೆರಿ ನೈಸ್ ಸೂಪರ್ ಪ್ರೋಗ್ರಾಮ್ ಪ್ರಶಾಂತ್ ಅವರೇ, ಸಂಜೆ ಹಾಗೆ ಮಿಸ್ ಮಾಡ್ಕೊಂಡ್ಬಿಟ್ಟೆ ಕಾರ್ಯಕ್ರಮ ಅಂತ ಅವ್ರು ಹೇಳ್ತಿದ್ದಾರೆ. ಏ ಡೆಫಿನೆಟ್ಲಿ ನಾಟ್, ಏನು ಯೋಚನೆ ಮಾಡಿಬಿಡಿ, ಇನ್ನಷ್ಟು ಸುಮಧುರ ಗೀತೆಗಳು ನಿಮಗಾಗಿ ಫ್ರಮ್ ರೈನ್ಬೋದಲ್ಲಿ ಪ್ರಸಾರ ಆಗುತ್ತೆ. ಲತಾ ಮಂಗೇಶ್ಕರ್ ಹಾಗೂ ರಫಿ ಅವರು ಹಾಡಿದಂತಹ ಗೀತೆಗಳನ್ನು ನೀವು ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿತ್ತು ಗೀತೆಗಳು ಅಂತ ಕೊಪ್ಪಳ ಜಿಲ್ಲೆ ಹನುಮಸಾಗರದಿಂದ ಚಂದ್ರಶೇಖರ ಸಿಂಹಾಸನ ಅವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ ಯು ಸೋ ಮಚ್. ಸುಭಾನ್ ಕೌರಿ ಅವರು ಹಂಪಸಾಗರದಿಂದ ಹೇಳ್ತಿದ್ದಾರೆ, ಒಳ್ಳೊಳ್ಳೆ ಗೀತೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರು ಹೇಳ್ತಾ ಇದ್ದರೆ, ಎಲ್ಲ ಗೀತೆಗಳು ಕೇಳ್ತಾ ಇದ್ದರೆ ಮನಸ್ಸು ನಮ್ಮ ಬಾಲ್ಯಕ್ಕೆ ಹೋಗುತ್ತೆ. ನಮ್ಮ ಭಾವ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು ಅವರು. ಮೊಹಮ್ಮದ್ ರಫಿ ಅತಿದೊಡ್ಡ ಅಭಿಮಾನಿ, 4 ದಶಕಗಳ ಹಿಂದೆ ಹೊಸದಾಗಿ ಟೇಪ್ ರೆಕಾರ್ಡರ್ ತೆಗೆದುಕೊಂಡು ಬಂದು ಸತ್ಯವಾಗಿ 10 ಬಾರಿ ಕೇಳಿದ್ದು ಆ ಗೀತೆಗಳನ್ನೆಲ್ಲ. ಇನ್ನೂ ನನಗೆ ಅಚ್ಚುಮೆಚ್ಚಿನ ಗೀತೆಗಳು ಸರ್ ನೆನಪಿದೆ. ಇವತ್ತು ಮೊಹಮ್ಮದ್ ರಫಿಯವರ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಹೌದಾ ಅಂತ ಉಮೇಶ್ ಸಿರಿಗೆರೆ ಅವರ ಸಂದೇಶ ಬಂದು ತಲುಪಿದೆ. ಓಕೆ ಓಕೆ, ಇರ್ಬೋದಾ ಏನೋ ಗೊತ್ತಿಲ್ಲ. ಓಕೆ, ಮತ್ತಿನ್ನೆರಡು ಗೀತೆಗಳನ್ನ ಕೇಳಿ. ಸೊ ಹಾಗೆ ನೀವು ಕೇಳ್ತಾ ಕೇಳ್ತಾ ಏನನ್ಕೋಬಹುದು ಅಂತಂದರೆ, ಹಾಗೆ ನೀವು ಒಂಚೂರು ಅದರ ಚಿತ್ರೀಕರಣದ ಕಡೆ ನೀವು ಗಮನ ಕೊಟ್ಟರೆ ನಿಮಗೆ ಗೊತ್ತಾಗಬಹುದು ಏನಿವತ್ತಿನ ವಿಶೇಷ ಅಂತ ಹೇಳಿ. ಮತ್ತಿನ್ನೊಂದು ಗೀತೆ ನಿಮ್ಮೆಲ್ಲರಿಗಾಗಿ, ಎಂಜಾಯ್ ಮಾಡಿ ಈ ಗೀತೆಯನ್ನು.

ಏನಿರಬಹುದು ವಿಶೇಷತೆ. ಈಗ ಭಾಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ, ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳ್ತೀರಿ. ಸೊ ಏನಿರಬಹುದು ವಿಶೇಷತೆ ಅಂತ ಕೇಳಿದಾಗ ಕೆಲವರು ಮಾತ್ರ ಸರಿಯಾಗಿರುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ, ಸುಖಕ್ಕೆ ಬಲ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು ಮೂಡಿ ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತ ಕಿಶನ್ ರೋಶನ್ ಚೌವರಣಿ ಹನುಮಂತಗೌಡ ಅವರು ಹಾಡಲಿಮಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಗೆ ಮಹೇಂದ್ರ ಕಪೂರ್ ಅವರು ಹಾಡಿರುವಂಥ ಈ ಗೀತೆ ಬಾಲ್ಯದಲ್ಲಿ ನಾವೆಲ್ಲರೂ ಇದನ್ನು 100 ಬಾರಿ ಕೇಳಿ ಎಂಜಾಯ್ ಮಾಡಿದ್ದೀವಪ್ಪ ನಾವಂತೂ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ. ಹಾಗೆ ಪ್ರಶಾಂತ್, ನೀವು ಸಂದೇಶ ನೀವು ಹೇಳಬೇಕಾದ್ರೆ ಒಂದು ಕ್ಲೂ ಕೊಟ್ರಿ ಸಂದೇಶವನ್ನು ಕಳಿಸಿ ಅಂತ ಹೇಳುವಾಗ ಚಿತ್ರೀಕರಣ ಅಂತ ಹೇಳಿದ್ರಿ. ಸೊ ಯಾವುದಾದ್ರೂ ಸಿನಿಮಾಟೋಗ್ರಫಿ ಮೇಲೆ ಇರುವಂತಹ ಗೀತೆಗಳ ಅಂತ ರಮ್ಯಾ ಅವರ ಸಂದೇಶ ಬಂದು ತಲುಪಿದೆ. ಜೊತೆಗೆ ನಾನು ಈ ಓಲ್ಡ್ ಸಾಂಗ್ಸ್ ವಿಚಾರದಲ್ಲಿ ತುಂಬ ವೀಕ್, ಸೊ ವಿಷಯ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ರಘು ಅವರು ಹೇಳ್ತಿದ್ದಾರೆ, FM ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಹಳೆಯ ಗೀತೆಗಳು ಮನಸ್ಸಿಗೆ ಮುದ ಕೊಡ್ತಾ ಇದೆ. ಜೊತೆಗೆ ನೀವು ಹೇಳ್ತಿರೋವಂಥದ್ದು ಅಂತಂದರೆ ಇದೆಲ್ಲನೂ ಯಾವ ಜಾಗದಲ್ಲಿ ಚಿತ್ರೀಕರಣ ಆಗಿರೋದ್ರ ಬಗ್ಗೆ ಅಂತ ಕೇಳ್ತಾ ಇರಬಹುದಾ ಅಂತ ರಘು ಅವರ ಸಂದೇಶ ಬಂದಿದೆ ಮೈಸೂರಿನಿಂದ. ಹೌದು, ನಾವಿವತ್ತು ಎಲ್ಲ ಗೀತೆಗಳು ಕೇಳ್ತಿರೋವಂಥ ಗೀತೆಗಳೆಲ್ಲ ಹಿಮಾಲಯದಲ್ಲಿ ಚಿತ್ರೀಕರಣವಾಗಿರುವಂತಹ ಗೀತೆಗಳನ್ನು ಇವತ್ತು ನಿಮಗಾಗಿ ಆಯ್ದು ತಂದಿರುವಂತಹ ಗೀತೆಗಳು ಸ್ನೇಹಿತರೆ. ಸೊ ಒಂಥರ ವಿಭಿನ್ನವಾಗಿ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಸೊ ಹಿಮಾಲಯದಲ್ಲಿ ಚಿತ್ರೀಕರಣವಾಗಿರುವಂಥ ಕೆಲವು ಗೀತೆಗಳನ್ನು ಪ್ರಸಾರ ಮಾಡ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಅಂದ್ಕೊಂಡಾಗ ಹೊಳೆದಂತಹ ಗೀತೆಗಳು ಇದೆಲ್ಲ ಆಗಿತ್ತು. FM ರೈನ್ಬೋದಲ್ಲಿ ನೀವು ಕೇಳ್ತಾ ಇದ್ದೀರಾ ಸುಖಂ ಕೇಪಲ್ ಕಾರ್ಯಕ್ರಮದಲ್ಲಿ. ಮರೆಯಲಾರದಂತಹ ಗೀತೆ ಮ್ಯಾಚಸ್ ಚಿತ್ರದ ಒಂದು ಅದ್ಭುತವಾಗಿರುವಂಥ ಗೀತೆ, ನನಗೆ ತುಂಬ ಇಷ್ಟವಾಗಿರುವಂಥ ಸುರೇಶ್ ವಾಡ್ಕರ್ ಮತ್ತು ಹರಿಹರನ್ ಅವರು ಹಾಡಿರುವಂಥ ಗೀತೆ, ಒನ್ ಆಫ್ ಮೈ ಆಲ್ ಟೈಮ್ ಫೇವ್ರೇಟ್. ಇದು ಕೇಳಿ ಎಂಜಾಯ್ ಮಾಡಿ. ಚಪ್ಪ ಚಪ್ಪ ಚರಕ ಚಲೆ FM ರೈನ್ಬೋದಲ್ಲಿ ನಿಮ್ಮೆಲ್ಲರಿಗಾಗಿ.

ಬಹಳ ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆನಂದ್ ಕುಲಕರ್ಣಿ ಅವರು ಸೆಲೆಪೇಟದಿಂದ ಹೇಳ್ತಾರೆ, ಸುಕುಂಕೇಬಲ್ ಕಾರ್ಯಕ್ರಮ ಹಳೆಯ ಮಧುರ ಇಂಪದ ಹಿಂದಿ ಗೀತೆಗಳು, ಹಿಮಾಲಯ ಪರ್ವತದಲ್ಲಿ ಚಿತ್ರೀಕರಿಸಲಾಗದಂಥ ಹಾಡುಗಳು ತುಂಬಾ ಇಷ್ಟ ಆಯಿತು. ಹಾಗೆಯೇ ಎಲ್ಲ ಹಾಡುಗಳು ಇಷ್ಟ ಆಯಿತು. ಪ್ರಶಾಂತ್ ಅವರೇ ಇಂಥ ಆಯ್ಕೆಗೆ ಪ್ರೀತಿಯ ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪೂಜಾ ಅವರು ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದರೆ. ಭಾಗ್ಯಶ್ರೀ ಅವರು ಕೇಳ್ತೀರಿ, ಏನಿವತ್ತಿನ ವಿಶೇಷ ಅಂತ ಹೇಳಿ ಹಿಮಾಲಯದಲ್ಲಿ ಚಿತ್ರೀಕರಣ ಆಗಿರುವಂತಹ ಗೀತೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಎಕ್ಸಲೆಂಟ್ ಸಾಂಗ್ಸ್ ಅಂತ ಹೇಳ್ತಿದ್ರೆ, ಜೊತೆಗೆ ಅಮೃತ ರಮೇಶ್ ಅವರು ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಾ ಅಂತ ಹೇಳ್ತಾರೆ. ಹಾಡುಗಳಂತೂ ತುಂಬ ಸೊಗಸಾಗಿದೆ ಅಂತ ರಾಚೇನಹಳ್ಳಿಯಿಂದ ಹೊರಳುಗೆರೆ ಮಂಜುನಾಥ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದರೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಾ ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಕೃಷ್ಣವೇಣಿ ಅವರು. ಜೊತೆಗೆ ರಾಮ್ ತೇರಿ ಗಂಗಾ ಮೇಲಿ ಚಿತ್ರದ ಗೀತೆ ಕೂಡ ತುಂಬ ಮನಸ್ಸಿಗೆ ಇಷ್ಟ ಆಯಿತು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸುಖೋಂಕೆಪಲ್ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಆತ್ಮೀಯವಾಗಿ ಮನಮುಟ್ಟುವ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ತಂಪಾದ ಸಮಯದಲ್ಲಿ ಇಂಥ ಸುಂದರ ಗೀತೆಗಳನ್ನು ಕೇಳಿದ್ರೆ ಮನಸ್ಸಿಗಿನಷ್ಟು ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಫ್ ಎಂ ರೈನ್ಬೋ ಅಂತ ಶಾಂತಾಚಾರ್ ಬಡಿಗೇರ ಅವರು ಕುಕ್ನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಸೊ ಸಂದೇಶವನ್ನು ಕಳಿಸಿರುವಂಥ ಎಲ್ಲ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಗೀತೆ ಚಿರಾಗ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ನನ್ನ ಒಂದು ಪುಟ್ಟ ಪ್ರಯತ್ನ ಹಿಮಾಲಯದಲ್ಲಿ ಚಿತ್ರೀಕರಣವಾಗಿರುವಂತಹ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾರೆ ಎಫ್ ಎಂ ರೈನ್ಬೋ 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಹತ್ತು ಗಂಟೆ 4:07 ಕೇಳ್ತಾ ಇದ್ದೀರ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 101.3. ಮನೆಯ ಮುಂದೆ ಹಾಗೆ ಬಂದು ನಿಂತ್ಕೊಳ್ಳಿ ಊಟ ಆಗಿದ್ದರೆ ಹಾಗೆ ನಗರದ ಗದ್ದಲ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಮೊಬೈಲ್ನಲ್ಲಿ ಬರ್ತಿರುವಂತಹ ನೋಟಿಫಿಕೇಷನ್ ಕೂಡ ಒಂದೊಂದಾಗಿ ಹಾಗೆ ಮೌನವಾಗುತ್ತೆ. ಆದರೆ ಕೆಲವು ಗೀತೆಗಳು, ಕೆಲವು ಹಾಡುಗಳು ಮಾತ್ರ ಮನಸ್ಸಿನೊಳಗೆ ಇನ್ನೂ ಮಾತಾಡ್ತಾನೇ ಇರುತ್ತೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಕನಸಿನ ಲೋಕ ಕಾರ್ಯಕ್ರಮ ಅಂತಹ ಕೆಲವು ಅಪರೂಪದ ಕನ್ನಡದ ಹಾಡುಗಳೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೀನಿ, ನಿಮ್ಮ ಗೆಳೆಯ ಪ್ರಶಾಂತ್. ಇದು ಕೇವಲ ಹಾಡುಗಳಲ್ಲ, ಇದರ ವಿಶೇಷತೆ ತುಂಬ ತುಂಬ ತುಂಬ ವಿಭಿನ್ನವಾಗಿರುವಂಥ ಹಾಡುಗಳು ಇದು. ನಿಮಗೆಲ್ಲರಿಗಾಗಿ ನಾನು ಪ್ರಸಾರ ಮಾಡ್ತಾಯಿದ್ದೀನಿ. ಕೇಳಿ, ಮೊದಲನೇ ಗೀತೆಯಾಗಿ ನಾನು ಪ್ರಸಾರ ಮಾಡ್ತಿರುವಂತಹ ಗೀತೆ ಯಾವುದು ಗೊತ್ತಾ? ಇಸ್ ಜಾನಕಿಯವರ ಧ್ವನಿಯಲ್ಲಿ ಈ ಗೀತೆ ಏನು ವಿಶೇಷತೆ ಹಾಗೆ ಯೋಚನೆ ಮಾಡಿ ಹೇಳಬಹುದು. 9480091013 ಕ್ಕೆ

ಎಂತಹ ಅದ್ಭುತವಾಗಿರುವಂತಹ ಗೀತೆ ಎಲ್ಲ ಇದು ಕೇಳ್ತಾ ಇದ್ರೆ ಸ್ಟುಡಿಯೋ ಇಂತ ಹಾಗೆ ಎಲ್ಲೋ ಯಾವುದೋ ಒಂದು ಬೇರೆ ಲೋಕಕ್ಕೆ ನನಗೆ ಹೋದಂಗಿತ್ತು. ಅಷ್ಟು ಅದ್ಭುತವಾಗಿದೆ. ಎಸ್ ಎನ್ ಕೆ ಅವರೇ ಹೇಳಿರೋ ಹಾಗೆ ಇದು ಅತ್ಯಂತ ಅವರು ಹಾಡಿರುವಂತಹ ಕಠಿಣವಾದ ಗೀತೆಗಳಲ್ಲಿ ಒಂದು ಅಂತ ಅವರು ಯಾವಾಗಲೂ ಹೇಳ್ತಾ ಇದ್ರು. ರಾತ್ರಿಯ ಮೌನಕ್ಕೆ ಕೆಲವು ಧ್ವನಿಗಳು ತುಂಬ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದರಲ್ಲೂ ಎಸ್ ಜಾನಕಿಯವರ ಈ ಒಂದು ಧ್ವನಿ ಕೇಳಿದಾಗ ಅದು ಕೇವಲ ಹಾಡಾಗಿ ಉಳಿಯೋದಿಲ್ಲ, ಅದು ಒಂದು ಅನುಭವ ಆಗುತ್ತೆ, ಅದು ಒಂದು ಭಾವ ಆಗೋದರಲ್ಲಿ ಸಂಶಯನೇ ಇಲ್ಲ. ಭಕ್ತಿಭಾವ ಮತ್ತು ಶಾಸ್ತ್ರೀಯ ಸಂಗೀತದ ಸೊಗಸನ್ನು ಅದರೊಳಗಡೆಗೆ ಹೊತ್ತು ತಂದಂಥ ಒಂದು ಸುಂದರವಾದ ಸುಂದರವಾದಂತಹ ಗೀತೆ ಭುವನೇಶ್ವರಿಯ ನೆನೆ ಮನಸವೇ. ಮತ್ತಿನ್ನೇ ಆಗ್ತಾಡ ಇನ್ನೊಂದಷ್ಟು ಗೀತೆಗಳನ್ನು ಕೇಳಲ್ಲ, ಮತ್ತಿನ್ನೊಂದು ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಹೇಗಿದೆ ಕೇಳಿ ಈ ಗೀತೆ. ಮೊದಲ ಈ ಒಂದು ಗೀತೆ ಹೆಸರಲ್ಲೇ ಸಂಗೀತ ಇದೆ, ಹೆಸರಲ್ಲೇ ರಾಗ ಇದೆ. ರಾಗ ಅಂದರೆ ಬರೀ ಸ್ವರಗಳ ಜೋಡಣೆ ಅಲ್ಲ, ಅದು ಒಂದು ಎಮೋಷನ್ ಇದ್ದ ಹಾಗೆ, ಒಂದು ಮೂಡ್ ಇದ್ದ ಹಾಗೆ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಈ ರಾಗಕ್ಕೆ ಜೀವ ಸಿಕ್ಕಿರೋದು ಯಾವ ಥರ ಇದೆ ಕೇಳಿ. ಬಾ ಬಾ ಬಾ ರಾಗವಾಗಿ.

ಎಂತ ಎಂತ

0: ಅದ್ಭುತವಾಗಿರುವಂತಹ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ ನಿಮ್ಮದೇ ಆದ ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳಲ್ಲಿ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ.
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಅದ್ಭುತವಾಗಿರುವಂತಹ ಗೀತೆಗಳು ಮೂಡಿ ಬರ್ತಾ ಇದೆ ಫಿಲ್ಮ್ ರೈನ್ಬೋದಲ್ಲಿ. ನಿಜವಾಗ್ಲೂ ಖುಷಿಯಾಗ್ತಾ ಇದೆ ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾರೆ. ಶಾಸ್ತ್ರೀಯ ಸಂಗೀತದ ಗೀತೆಗಳನ್ನು ಕೇಳೋದಕ್ಕೆ ತುಂಬಾ ಖುಷಿಯಾಗ್ತಾ ಇದೆ ಪ್ರಶಾಂತ್ ಅವರೇ ಅಂತ ಮಂಗಳ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ಸ್ ಅಲಾಟ್. ಹಾಗೆ ಡಾಕ್ಟರ್ ಎಂ ಡಿ ಕೃಷ್ಣ ಅವರು ಶ್ರೀರಾಮ್ಪುರ ಮೈಸೂರಿನಿಂದ ಹೇಳ್ತಿದ್ದಾರೆ, ಎಸ್ ಜನಕ್ಕೆ ಅವರು ಹಾಡುವಂತಹ ಭುವನೇಶ್ವರಿಯ ಗೀತೆ ಅಮೋಘವಾಗಿತ್ತು. ಎಂಥ ಅದ್ಭುತವಾಗಿರುವಂತಹ ಸಂಗೀತ, ಖುಷಿಯಾಯಿತು ಪ್ರಶಾಂತ್ ಅವರು ಈ ಗೀತೆಯನ್ನು ಪ್ರಸಾರ ಮಾಡೋದಕ್ಕೆ ಅಂತ ಅವ್ರು ಹೇಳ್ತಾರೆ. ಪ್ರೀತಿಯ ಧನ್ಯವಾದಗಳು. ಬಿಸಿ ಬಿಸಿಲಾಗಿ ಮುದ್ದೆ ಪಡವಲಕಾಯಿ ಸಾರು ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ ಊಟಕ್ಕೆ ಬನ್ನಿ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತಗಳು ಅವರು ಹಳ್ಳಿಯಿಂದ ಹೇಳ್ತಾರೆ. ಓ ನಂದು ಊಟ ಆಯಿತು, ಥ್ಯಾಂಕ್ ಯು. ವಾ ವಾಟ್ ಗ್ರೇಟ್ ಸಾಂಗ್ಸ್, ತುಂಬ ಚೆನ್ನಾಗಿದೆ. ಕರ್ನಾಟಕ ಮ್ಯೂಸಿಕ್ ಟಚ್ ಇರುವಂಥ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಈ ಥರ ಗೀತೆಗಳು ಸಿಗೋದೇ ತುಂಬಾ ಕಷ್ಟ. ವಂಡರ್ಫುಲ್ ಪ್ಲೇಲಿಸ್ಟ್ ಜೊತೆಗೆ ಈಗ ಗೊತ್ತಾಯಿತು, ಕನ್ನಡ ಶಾಸ್ತ್ರೀಯ ಸಂಗೀತ ಆಧಾರಿತ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ. ಈ ಹಾಡಲ್ಲಿ ಬೇಕಾದಷ್ಟು ರಾಗಗಳ ಹೆಸರು ಕೂಡ ಬಂತು, ಆನಂದ ಭೈರವಿ, ಭೈರವಿ, ಕಲ್ಯಾಣಿ, ಎಲ್ಲ ಗೀತೆಗಳು ಬಂದು ರಾಗದ ಹೆಸರುಗಳು ಬಂದಿದೆ. ಪ್ರೀತಿಯ ಧನ್ಯವಾದಗಳು ಪ್ರಶಾಂತ್ ಅವರೇ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಇಂತಹ ಅದ್ಭುತವಾದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಜೇಶ್ವರಿ ಗೋಪಾಲಕೃಷ್ಣ ಅವರು ಕೆ ಎಸ್ ಟೌನಿಂದ ಹೇಳ್ತಾ ಇದ್ದರೆ, ಇದು ಪ್ರಶಾಂತ್ ಅಂದರೆ ನಿಜಕ್ಕೂ ಖುಷಿಯಾಯಿತು ಅಂತ. ರೋಹಿತ್ ಅವರು ದಾಸನಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಭಾಗ್ಯಶ್ರೀ ಅವರು ಹೇಳ್ತಿದ್ದಾರೆ, ಈ ಹಾಡು ಕೇಳ್ತಾ ಇದ್ದರೆ ಭರತನಾಟ್ಯ ಮಾಡೋ ಹಾಗೆ ಆಗ್ತಾ ಇದೆಯಲ್ಲಪ್ಪ ನನಗೆ ಅಂತ ಭಾಗ್ಯಶ್ರೀ ಅವರ ಸಂದೇಶ ಬಂದಿದೆ. ವೆರಿ ನೈಸ್, ಖಂಡಿತ ಮಾಡಿ, ಯಾಕಬೇಡ ಅನಿಸತ್ತೆ. ಆರಂಭದ ಗೀತೆಗಳು ಕ್ಲಾಸಿಕಲ್ ಗೀತೆಗಳಾಗಿ ಮೂಡಿ ಬಂದಿದೆ, ಸೊ ಇವತ್ತು ಶಾಸ್ತ್ರೀಯ ಸಂಗೀತ ಒಳಗೊಂಡಿರುವ ಗೀತೆಗಳೇ ಇರಬೇಕು ಅಂತ ಉಮೇಶ್ ಸಿರಿಗೆರೆ ಅವರು ಹೇಳ್ತಾ ಇದ್ದಾರೆ. ಹಾಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ, ಎಫ್ ಎಂ ರೈನ್ಬೋದಲ್ಲಿ ಅದ್ಭುತವಾಗಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಪ್ರಶಾಂತ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸೊ ಒಳ್ಳೊಳ್ಳೆ ಗೀತೆಗಳು ಎಫ್ ಎಂ ರೈನ್ಬೋದಲ್ಲಿ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನೋವಿನ ಬಾಬಾ ರಾಗವಾಗಿ, ಓಕೆ, ಇಷ್ಟು ಒಳ್ಳೆ ಗೀತೆ, ಎಲ್ಲೇ ಇದ್ದರೂ ಈ ಹಾಡು ಕೇಳಿದ ಮೇಲೆ ಮೆಸೇಜ್ ಮಾಡಲೇಬೇಕು ಅಂತ ಅನ್ನಿಸ್ತು. ಅದೃಷ್ಟ ಅಷ್ಟೇ ಪ್ರಶಾಂತ್, ಒಳ್ಳೊಳ್ಳೆ ಗೀತೆಗಳು ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಓಕೆ, ಯಾಕೋ ಮನಸ್ಸಿನಲ್ಲಿ ಒಂದು ಸ್ವಲ್ಪ ನೋವಿದ್ದಂಗಿದೆ ಅವರ ಸಂದೇಶ ನೋಡಿದ್ರೆ. ಇನ್ನು ಬೇಜಾರು ಮಾಡ್ಕೋಬೇಡಿ. ಬಸವರಾಜ ಅನ್ನಪೂರ್ಣ ಚಿತ್ರದುರ್ಗದಿಂದ ಹೇಳ್ತೀರ, ನಮಸ್ತೆ ಸರ್. ಕನಸಿನ ಲೋಕದ ಗೀತೆಗಳು ಕೇಳ್ತಾ ಇದ್ದರೆ ಅಮೋಘ ಅನ್ನಿಸ್ತಾ ಇದೆ. ಎಸ್ ಜನಕ್ಕೆ ಅವರ ಅದ್ಭುತ ಗಾಯನದ ಭುವನೇಶ್ವರಿಯ ನೆನೆಮಾನಸವೇ ಇದು ಅದ್ಭುತವಾಗಿರುವಂಥ ಹಾಡು. ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಾಬಾ ರಾಗವಾಗಿ ಎರಡು ಗೀತೆಗಳು ಕೇಳಿ ಮನಸ್ಸಿಗೆ ತುಂಬ ತುಂಬ ಖುಷಿಯಾಯಿತು, ಥ್ಯಾಂಕ್ ಯು ಸೋ ಮಚ್ ಇಂಥ ಗೀತೆಗಳನ್ನು ಪ್ರಸಾರ ಮಾಡೋದಕ್ಕೆ ಅಂತ ಅವ್ರ ಸಂದೇಶವನ್ನು ಕಳಿಸ್ಯಾರೆ. ಜೊತೆಗೆ ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತೀರೆ, ತುಂಬ ಒಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಾ, ಥ್ಯಾಂಕ್ ಯು ಪ್ರಶಾಂತ್ ಅಂತ ಹೇಳ್ತೀರಿ, ಥ್ಯಾಂಕ್ಸ್ ಅ ಲಾಟ್. ಅಬ್ಬಬ್ಬಾ, ಇಂಥ ಸೊಗಸಾದ ಗೀತೆಗಳು ಸರ್, ಸುಮಾರು 30-35 ವರ್ಷಗಳ ಹಿಂದೆ ಕರ್ಕೊಂಡು ಹೋಗ್ಬಿಟ್ರಿ, ಧನ್ಯವಾದಗಳು ಅಂತ ಚಿದಾನಂದ ಅವರು ಟಿ ಬಿ ಸರ್ಕಲ್ನಿಂದ ಹೇಳ್ತಾ ಇದ್ದರೆ ಸಂದೇಶವನ್ನು ಕಳಿಸಿದ್ದಾರೆ. ರಮ್ಯಾ ಅವರು ಮೈಸೂರಿನಿಂದ ಅವರು ಹೇಳ್ತಿದ್ದಾರೆ, ಮುಂದಿನ ಗೀತೆಗಳು ಯಾವುದು ನಿಮ್ಮ ಬತ್ತಳ ಕೇಳಿ, ಎಂಥ ಗೀತೆಗಳಿದೆ ಅಂತ ಕೇಳ್ತಿದ್ದಾರೆ. ವೈ ನಾಟ್, ಒಳ್ಳೊಳ್ಳೆ ಗೀತೆಗಳು ಇನ್ನೂ ನಿಮಗಾಗಿ ಕಾಯ್ತಾ ಇದೆ. ಕೇಳಿ ಮತ್ತೊಂದು ಗೀತೆ, ಆಲ್ವೇಸ್ ಆಲ್ ಟೈಮ್ ಫೇವ್ರೆಟ್ ಗೀತೆ, ವಾಣಿಜ್ಯರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯಲ್ಲಿ ಮೂಡಿಬಂದಿರುವಂತಹ ಈ ಗೀತೆ.

ತಿಂ ತಗಿಟ ತಕ ತಿಂ ತಗಿಟ ತತ್ತ ಧಿಂ ತಗಿಟ ತಕ ದಿಮಿತ ತಕ ತರಿ ತಕ ಝಣ ತಕ ತರಿ ತಕ ಧಿಮಿ ತಕ ತರಿ ತಕ ಝಣ ತಾಂಗಿರತ ತಕಿಟ ಧಿಕಿಟ ಧಿಮಿ ತಕ ಝಣುತ ತಕಿಟ ಧಿಕಿಟ ಝಣ ತಾಂಗಿರತ ತಾಂಗಿರದೊಂದು ತಗಿರ ತಾಂಗಿರದೊಂದು ತರಗಿರತೊಂದು ತರಗಿರತೊಂದು

ಬಹುಶಃ ಈ ಚಿತ್ರ ನೋಡಬೇಕಾದ್ರೆಲ್ಲ ನನಗೆ ಅನ್ನಿಸ್ತಾ ಇತ್ತು ಹೇಗೆ ಐದೈದು ಸರಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಣಿಸ್ತಾರೆ ಇದರಲ್ಲಿ ಅಂತ ತುಂಬ ಆಶ್ಚರ್ಯ ಪಡ್ತಾ ಇದ್ದೆ. ನಾನು ಚಿಕ್ಕವನಿದ್ದಾಗ ಎಷ್ಟು ಸರಿ ನೋಡಿದ್ರು ಬೇಜಾರಾಗದಿರೋ ಚಿತ್ರ, ಎಷ್ಟು ಸರಿ ಕೇಳಿದ್ರು ಬೇಜಾರಾಗದಿರೋಂಥ ಹಾಡು, ಅದ್ಭುತವಾಗಿರುವಂಥ ಗೀತೆ ಅಲ್ಲ ಆರಾಧಿಸುವೆ ಮದನಾರಿ, ಬೊಬ್ಬರು ವಾಹನ ಚಿತ್ರದ ಗೀತೆ. ನಮಸ್ಕಾರ, ಈ ಹೊತ್ತಿನಲ್ಲಿ ನೀವು ಪ್ರಸಾರ ಮಾಡ್ತಿರುವಂತಹ ಆಯ್ಕೆಯಾದ ಗೀತೆಗಳು ಕಾರ್ಯಕ್ರಮ ನಿರೂಪಣೆ ತುಂಬ ಚೆನ್ನಾಗಿದೆ ನಿಲಯಕ್ಕೆ ನಿಮಗೆ ಧನ್ಯವಾದಗಳು ಅಂತ ಅನಿತಾ ಗುರುಪ್ರಸಾದ್ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ಸ್ ಎ ಲಾಟ್. ಶಿವಶಿವಯ್ಯನದ ನಾಲಿಗೆ ಕೇವರು ಹಾಡಿರುವಂತಹ ಟಫೆಸ್ಟ್ ಸಾಂಗ್, ಅದರಲ್ಲಿ ಎರಡು ರಾಗಗಳು ಸೇರಿಕೊಂಡಿದೆ, ತುಂಬ ಒಳ್ಳೆಯ ಗೀತೆ, ಅದು ಕೂಡ ನೀವು ಪ್ರಸಾರ ಮಾಡ್ಬೋದು ಅಂತ ಪೂಜಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರಯತ್ನ ಪಡೋಣ. ವರೆ ವಾ ವಾ ವಾ ವಾ, ಅದ್ಭುತ ಸೂಪರ್ ಸಾಂಗ್ಸ್ ಪ್ರಶಾಂತ್ ಅವರೇ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು, ಸಂದೇಶವನ್ನು ಕಳಿಸ್ತಾ ಇರೋದು ಕೃಷ್ಣವೇಣಿ ಅವರ ಸಂದೇಶ ಬಂದು ತಲುಪಿದೆ. ಧನ್ಯವಾದಗಳು. ಜೊತೆಗೆ ನಮಸ್ತೆ ಸರ್, ಅದ್ಭುತವಾದ ಅಮೋಘವಾದ ಹಾಡುಗಳನ್ನು ಮತ್ತೆ ಮತ್ತೆ ಕೇಳುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಯಶಸ್ವಿನಿ ಅನ್ನಪೂರ್ಣ ಗಿರಿಜಮ್ಮ ಅವರು ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ಸ್ ಅಲಾಟ್. ಮಂಜು ವಿ ಬೆಟಗೇರಿ ಅವರು ಹೇಳ್ತಿದ್ದಾರೆ, ಈರಣ್ಣ ಬೆಟಗೇರಿ ಕೊಪ್ಪಳ ಜಿಲ್ಲೆ ಭಾಗ್ಯನಗರದಿಂದ, ಸೂಪರ್ ಸಾಂಗ್ಸ್ ಅದರಲ್ಲೂ ಮಲೆ ಭಾರತ ಸಾಂಗ್ ತುಂಬ ಇಷ್ಟ ಆಯಿತು ನನಗೆ ಅಂತ ಅವರ ಸಂದೇಶ ಬಂದು

ಕೊಟ್ಟುಬಿಟ್ಟಿದೆ. ಮಂಗಳವರು ಮೈಸೂರಿನಿಂದ ಹೇಳ್ತಿದ್ದಾರೆ, ಜಯ ಜಯ ಸಾಂಬ ಸದಾಶಿವ, ಗುರು ಶಿಷ್ಯರ ಚಿತ್ರದ ಗೀತೆ ಪ್ರಸಾರ ಮಾಡಬಹುದಾ? ಸಕಲ ಕಲಾವಲ್ಲಭ ನಟರಾಜ ದೇವದಾಸ ಚಿತ್ರದ ಗೀತೆ ಈ ಎರಡು ಹಾಡುಗಳು ಪ್ಲೇಲಿಸ್ಟ್ನಲ್ಲಿ ಸೇರಿಸಬಹುದೇ ಅಂತ ಕೇಳಿದ್ದಾರೆ. ಖಂಡಿತ ಅದೆಲ್ಲ ಹಾಡುಗಳು ಇದೆ ನನ್ನ ಪ್ಲೇಲಿಸ್ಟ್ನಲ್ಲಿ, ಆದರೆ ಸಮಯ 10:40 ಆಗೋಗ್ಬಿಟ್ಟಿದೆ. ನೋಡೋಣ, ಪ್ರಯತ್ನ ಪಡೋಣ ಎಷ್ಟು ಗೀತೆಗಳು, ಪ್ರಯತ್ನಪಟ್ಟು ಗೀತೆಗಳನ್ನು ಪ್ರಸಾರ ಮಾಡೋಣ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾರೆ, ವೆರಿ ನೈಸ್ ಸೂಪರ್ ಪ್ರೋಗ್ರಾಮ್ಸ್ ಅಂತ ಅವ್ರು ಹೇಳ್ತಾ ಇದ್ದರೆ. ಪ್ರಶಾಂತ್ ಅವರೇ ಆಸ್ ಯೂಶುವಲ್ ಕ್ರಿಸ್ ಪ್ರೆಸೆಂಟೇಷನ್ ಮತ್ತು ಎಲ್ಲ ಹಾಡುಗಳ ಅದ್ಭುತ ಆಯ್ಕೆ, ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಅಂತ ಸತ್ಯ ಅವರು ಬಸವೇಶ್ವರ ನಗರದಿಂದ ಹೇಳ್ತಿದ್ದಾರೆ. ಪ್ರೀತಿಯ ಧನ್ಯವಾದಗಳು ಸತ್ಯ ಅವರೇ. ಪ್ರಶಾಂತ್ ಅವರೇ, ಹೇಗಿದ್ದೀರಾ, ಊಟ ಆಯಿತಾ? ಸೂಪರ್ ಸಾಂಗ್ಸ್ ಥ್ಯಾಂಕ್ ಯು ಅಂತ ಸುಧಾ ಅವರು ಬೂದಿಹಾಳಿನಿಂದ ಸಂದೇಶವನ್ನು ಕಳಿಸ್ತಾರೆ. ಯೆಸ್, ಊಟ ಆಯಿತು, ಕಾರ್ಯಕ್ರಮವನ್ನು ನಾನು ಆರಾಮಾಗಿ ಸ್ಟುಡಿಯೋದಲ್ಲಿ ಕೂತು ಕೇಳ್ತಾ ಇದ್ದೀನಿ. ಓಕೆ, ಎಲ್ಲ ಗೀತೆ ಏನು ಸರ್, ಎಲ್ಲಿದ್ದಾರೆ ನೀವು, ಎಲ್ಲಿ ಹುಡುಕಿದ್ದೀರಾ ಇಂಥ ಎಲ್ಲ ಗೀತೆಗಳನ್ನು? ತುಂಬ ತುಂಬ ಅದ್ಭುತವಾಗಿರುವಂತಹ ಗೀತೆಗಳು ಅಂತ ಭಾಗ್ಯಶ್ರೀ ಅವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ಸ್ ಅಲಾಟ್. ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡಲಿಯಿಂದ ಸಂದೇಶವನ್ನು ಕಳಿಸಿದರೆ. ಪ್ರೀತಿಯ ರೈನ್ಬೋ ಕೇಳುಗರಿಗೆ ಇಂತಹ ಕತ್ತಲಲ್ಲಿ ಸಹ ಸುಮಧುರ ಗೀತೆಗಳ ಮೂಲಕ, ನೈಜ ಕಳಕಳಿಯ ಪ್ರೀತಿಯ ನಿರೂಪಣೆ ಮೂಲಕ ಸುಂದರ ಅನುಭವ ನೀಡಿದನು. ಮತ್ತೆ ಯಾವಾಗ ಮುಂದುವರಿಸ್ತೀರಾ ಅಂತ ಕೇಳ್ತಿದ್ದಾರೆ ಉಮೇಶ್ ಸಿರಿಗೆರೆಯವರು. ಪ್ರಯತ್ನ ಪಡೋಣ. ಸೂಪರ್ ಪ್ರೋಗ್ರಾಮ್, ನೈಸ್ ಸಾಂಗ್ಸ್ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ರಘು ಅವರು ಹೇಳ್ತಿದ್ದಾರೆ, ಫೆಬ್ರಿಂಗ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇ ರಮ್ಯಾ ಅವರು ಹೇಳ್ತಿದ್ದಾರೆ, ಫೆಬ್ರಿಂಗ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳು ಮತ್ತೆ ಮುಂದಿನ ವಾರ ಬರ್ತೀರಾ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಸ್, ಐ ವಿಲ್ ಡೆಫಿನೆಟ್ಲಿ ಟ್ರೈ. ಶಿವ ಅವರ ಸಂದೇಶ ಬಂದಿದೆ, ಎಫ್ಎಂ ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿ ನಾವು ಇದ್ದೀವಿ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ. ಆಲ್ ಸಾಂಗ್ಸ್ ಆರ್ ಸೂಪರ್ ಅಂತ ಚಂದನ್ ಅವರ ಸಂದೇಶ ಬಂದಿದೆ. ಆಲ್ ಸಾಂಗ್ಸ್ ಆರ್ ವೆರಿ ವೆರಿ ನೈಸ್, ಸೂಪರ್ ಪ್ಲೇಲಿಸ್ಟ್ ಇನ್ ಮೈ ಹಾರ್ಟ್, ಎಂಜಾಯಿಂಗ್ ದ ಪ್ರೋಗ್ರಾಮ್ ಅಂತ ವಿರೂಪಾಕ್ಷಪ್ಪ, ಶಿಲ್ಪಾ ಮಂಜುನಾಥ್ ಅವರು ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವೆರಿ ನೈಸ್, ಥ್ಯಾಂಕ್ ಯು. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಎಲ್ಲ ಗೀತೆಗಳು ತುಂಬ ಮೆಚ್ಚುಗೆ ಆಯಿತು, ಪ್ರಸಾರಿಸಿದ್ದಕ್ಕೆ ಧನ್ಯವಾದಗಳು ಅಂತ ಮೈದರಂಗಿಯ ಈರಣ್ಣ ಜೀವೂರ್ ಅವರ ಸಂದೇಶ ಬಂದಿದೆ. ಹಾಗೆ ಜಿ ಎಸ್ ಭೋಜರಾಜ್, ಸುಧಾ ಸೋಮಶೆಟ್ಟಿ ಚನ್ನಗಿರಿಯಿಂದ ಹೇಳ್ತಿದ್ದಾರೆ, ಕಾರ್ಯಕ್ರಮ ಎಕ್ಸಲೆಂಟ್ ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತೆ ಇನ್ನು ತಡ ಮಾಡೋದು ಬೇಡ, ಬನ್ನಿ, ಮುಂದಿನ ಗೀತೆಗಳನ್ನು ಕೇಳಿ, ಎಂಜಾಯ್ ಮಾಡಿ. ಈ ಗೀತೆ ಉಪಾಸನೆ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ.

ಸೇನ್ ಜೋಶಿಯವರ ಹಾಡುಗಾರಿಕೆಯಲ್ಲಿ ಎಂಥ ಅದ್ಭುತವಾದಂಥ ಗೀತೆ ನಂಬಿದೆ ನಿನ್ನ ನಾದ ದೇವತೆ ಹಬ್ಬ. ಎಂಥ ಸೊಗಸಾದ ಗೀತೆಗಳು ಸುಮಾರು 30 ವರ್ಷಗಳ ಹಿಂದೆ ಹೋದಕ್ಕೆ ಆಗಿದ್ದಲ್ಲದೆ ಈ ಎಲ್ಲ ಗೀತೆಗಳನ್ನು ಕೇಳ್ತಾಯಿದ್ರೆ ಮನಸ್ಸಿಗೆ ತುಂಬ ಖುಷಿ ಕೊಡ್ತಾ ಇದೆ ಅಂತ ಚಿದಾನಂದ ಅವರು ಟಿವಿ ಸರ್ಕಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಲ್ ಸಾಂಗ್ಸ್ ಸೂಪರ್ ಅಂತ ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿ APMC ಸಾಗರದಿಂದ ಹೇಳ್ತಾ ಇದ್ದಾರೆ. ಪ್ರಶಾಂತ್ ಅವರೇ ಸೂಪರ್ ಸೂಪರ್ ಅಂತ ಶರಣು ವಿರೂಪಾಕ್ಷ ಶಶಿಶೇಖರ ಕೇಳಿ ನಾವು ಹಂಪಿಗೆ ಹೋದಷ್ಟೇ ಖುಷಿಯಾಯಿತು. ಪ್ರೀತಿಯ ಧನ್ಯವಾದಗಳು ಅಂತ ಶ್ರೀಧರ್ ಎಚ್ ಅವರು ಚಿತ್ರದುರ್ಗದಿಂದ ಹೇಳ್ತಿದ್ದಾರೆ. ಹಾಗೆ ಕನಸಿನ ಲೋಕದ ಗೀತೆಗಳು ಮಧುರ ಸುಮಧುರ ಧನ್ಯವಾದಗಳು. ಶುಭರಾತ್ರಿ ಪ್ರಶಾಂತ್ ಅಂತ ವಾಣಿ ಶ್ರೀ ಅವರು ಉತ್ತರಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಗೀತೆಗಳು ಬಹಳಷ್ಟು ಗೀತೆಗಳಿದೆಯಲ್ಲ ಪ್ರಶಾಂತ್ ಅಂತ ಕೃಷ್ಣವೇಣಿ ಅವರು ಹೇಳ್ತಾ ಇದ್ದರೆ. ನಮಸ್ತೆ, ಕನಸಿನ ಲೋಕದಲ್ಲಿ ಇಂಪಾದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಸತೀಶ್ ಅವರು ಉಡುಪಿಯಿಂದ ಹೇಳ್ತಿದ್ದಾರೆ. ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇದೆ ಅನಿಸುತ್ತೆ, ಅದಕ್ಕೆ ಇಂಥ ಕಾನ್ಸೆಪ್ಟ್ ಬೇಸ್ ಸಾಂಗ್ಸ್ ನೀವು ತರ್ತೀರಾ ಅಂತ ಪೂಜಾ ಅವರು ಹೇಳ್ತೀರಿ. ಡೆಫಿನೆಟ್ಲಿ ಎಸ್. ಮತ್ತೆ ಧ್ವನಿ ಸಿಗೋವರೆಗೂ ಸಹ ಕನಸುಗಳೊಂದಿಗೆ ಶುಭರಾತ್ರಿ ಅಂತ ಗೌರಿಯವರ ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಧನ್ಯವಾದಗಳು. ಕಾಮನಬಿಲ್ಲು ಕನಸಿನ ಲೋಕದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ರೆ. ಧಾರಣೆಯಲ್ಲೂ ಒಬ್ಬರು ಭಾರ ಜೀವನನಾಗಿ ಯಾರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ. ಇಂಥ ಅದ್ಭುತವಾದಂಥ ಗೀತೆ ಅಲ್ವಾ ಪ್ರಶಾಂತ್ ಅಂತ

ಸಂದೇಶವನ್ನು ಕಳಿಸ್ತಾ ಇರೋದು. ನಾಗರತ್ನ ಅವರು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಖಂಡಿತ ಬೇಡ. ಎಲ್ಲ ಗೀತೆಗಳನ್ನು ಕೇಳಿ ಮನಸ್ಸಿಗೆ ಒಂಥರ ಮುಲಾಮು ಇದು ಯಾವತ್ತಿಗೂ. ಓಕೆ, ನಿಮ್ಮ ದಾರಿ ಕಾಯ್ತಾ ಇರ್ತೀವಿ, ಮುಂದಿನ ವಾರ ಬರ್ತಿರಲ್ಲ ಅಂತ ಉಮೇಶ್ ಅವರು ಹೇಳ್ತಾ ಇದ್ದರೆ, ಎರಡು ಕನಸು ಚಿತ್ರದ ಇಂದು ಎನಗೆ ಗೋವಿಂದ ಹಾಡು ಎಷ್ಟು ಸರಿ ಕೇಳಿದ್ರು ಸಾಲದು. ರಾಘವೇಂದ್ರ ಸ್ವಾಮಿಗಳ ರಚನೆ ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೆ ಎಸ್ ಟೌನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರ ಅವರು ಹೇಳ್ತಿದ್ದಾರೆ, ಒಳ್ಳೊಳ್ಳೆ ಗೀತೆಗಳನ್ನು, ಅದ್ಭುತವಾಗಿರುವಂತಹ ಗೀತೆಗಳನ್ನು ನೀವು ಪ್ರಸಾರ ಮಾಡ್ತಾ ಇದ್ದೀರಾ. ಎಫ್ ಎಂ ರೈನ್ಬೋದಲ್ಲಿ ಪ್ರಸಾರ ಆಗಿರುವಂತಹ ಕನಸಿನ ಲೋಕ ಕಾರ್ಯಕ್ರಮದ ತುಂಬ ಅಚ್ಚುಕಟ್ಟಾಗಿ ಹಾಗೂ ಆತ್ಮೀಯವಾಗಿ ನಡೆಸಿಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ನಿರೂಪಣೆ ಜೊತೆಗೆ ಇಂಪಾದ ಮಧುರವಾದ ಗೀತೆಗಳನ್ನು ಕೇಳ್ತಾ ಮನಸ್ಸು ಒಂದು ಸುಂದರವಾದ ಕನಸಿನ ಲೋಕಕ್ಕೆ ಹೋದಂತಾಗಿದೆ. ದಿನದ ಕೆಲಸ ಎಲ್ಲ ಮುಗಿಸಿ ಆಯಾಸ ಮರೆಸಿದ ಈ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅಂತ ಶಾಂತಾಚಾರ್ಯ ಬಡಿಗೇರ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ವಾರವೆಲ್ಲ ಶುಭವಾಗಿರಲಿ. ಮತ್ತೆ ಭೇಟಿಯಾಗೋಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ ಎಂದಿನಂತೆ ಮುಂದಿನ ವಾರ ಅಂತ ಹೇಳ್ತಾ ಸದ್ಯಕ್ಕೆ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ನಾನು ನಿಮ್ಮ ಗೆಳೆಯ ಪ್ರಶಾಂತ ನಾದಮಯ ಈ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಕೇಳ್ತಾರೆ ಕನ್ನಡ ಕಾಮನಬಿಲ್ಲು, ವಾರವೆಲ್ಲ ನೀವು ಅಂದ್ಕೊಂಡ್ರೆ ಕೆಲಸ ಎಲ್ಲ ಕೈಗೂಡಲಿ, ಎಲ್ಲರಿಗೂ ಎಲ್ಲ ಥರದಲ್ಲೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಸದ್ಯಕ್ಕೆ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ನಿಮ್ಮ ಎಲ್ಲ ಪ್ರೀತಿಯ ಸಂದೇಶಗಳಿಗೆ ಪ್ರೀತಿಯ ಪ್ರೀತಿಯ ಧನ್ಯವಾದಗಳು. ಭಾಗ್ಯಶ್ರೀ ಅವರ ಸಂದೇಶ ಬಂದು ತಲುಪಿದೆ, ಒಳ್ಳೆಯ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಾ, ಸಂಧ್ಯಾರಾಗ ಚಿತ್ರದ ಗೀತೆ ತುಂಬ ಇಷ್ಟ ಆಯಿತು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು. ಕೇಳಿ ನಾದಮಯ ಜೀವನ ಚಿತ್ರದ ಈ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.